0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಅತಿಥಿ ವಿಜ್ಯೋತಿಯಲ್ಲಿ. ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರೆ, ನೀವು ಖಂಡಿತ ಕೆಲವು ಪೋಸ್ಟರ್ಗಳಲ್ಲಿ ಇವ್ರ ಹೆಸರು ಕಂಡಿರ್ತ್ರೆ, ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀವೆಲ್ಲಾದ್ರೂ ರಂಗ ಪ್ರೇಮಿ ಆಗಿದ್ರೆ, ನಾಟಕ ಗೀಟಕ ಕಲ ಹೋಯ್ ಕಾಂಬ ಅಭ್ಯಾಸ ಎಲ್ಲ ಇದ್ರೆ ಇವ್ರ ಹೆಸರಂತೂ ನಿಮ್ಗೆ ಗೊತ್ತೇ ಇರತ್ತ. ಅದ್ರ ಒಟ್ಟಿಗೆ ಇವ್ರದ್ದು ಇನ್ನೊಂದೆಂತ ಖುಷಿ ಕೇಂದ್ರೆ, ಯಕ್ಷಗಾನದಿಂದ ಅವರು ಶುರು ಮಾಡದಂತ ನಾನು ತಿಳ್ಕೊಂಡೆ. ಅದರೊಟ್ಟಿಗೆ ಇನ್ನೂ ಸುಮಾರು ಮಾತಾಡೋಕಿತ್ತು. ನಮ್ಮೊಟ್ಟಿಗೆ ಇಪ್ಪದು ಯಾರು ಕೇಂದ್ರೆ, ರಂಗಭೂಮಿಯಲ್ಲಿ ಈಗ ನಮ್ಮೂರಿನ ಹೆಸರಲ್ಲಿ ದೊಡ್ಡ ಹೆಸರು ಇವರು, ಗಣೇಶ್ ಮಂದಾರ್ತಿಯವರು. ಅತಿಥಿ ವಿಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಅತಿಥಿಯಾಗಿದ್ರು. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ. ನಮಸ್ತೆ
2: ಸರ್, ಹೆಂಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿದ್ದೆ, ಹೆಂಗಿದ್ರಿ?
2: ನಾವು ಹುಷಾರಿತ್ತು ಸರ್. ಅಲ್ಲ, ನಮ್ಗೆ ಆಶ್ಚರ್ಯ ಅನ್ಸೋದು, ಈಗ ಈ ರಂಗಭೂಮಿಗೆ ನಮ್ಮ ಊರಿನವರೆಲ್ಲ ಈಗ ಸುಮಾರು ಜನ ಇದ್ರು, ಆದ್ರೆ ಒಂದು ಕಾಲದಲ್ಲಿ ರಂಗಭೂಮಿಯಲ್ಲಿ ನಮ್ಮವರು ಕೆಲವೇ ಕೆಲವು ಮಂದಿದ್ರೆ, ಯಾಕಂದ್ರೆ ನಾವು ತುಂಬಾ ಯಾವ್ದ್ರಲ್ಲಿ ಯಕ್ಷಗಾನದಲ್ಲೇ ಇಪ್ಪರ. ಯಕ್ಷಗಾನ ಎಲ್ಲಿ ಶುರುವಾತ? ಒಂದು ಮಗುವಿನ ಬಾಲ್ಯ ಅಂದ್ರೆ ಕಾಂಬದೇ ಯಕ್ಷಗಾನ, ಆಟ ಕಣ್ಕಂಡೇ ಇಪ್ಪದ. ಆ ಮಗು ಒಳ್ಳೆ ಕನಸನ್ನ ಬೆಳೆಸ್ಕೊಂಡ್ ಅಂತಕೇಂಡ್ರೆ ನಾನು ಒಂದಿನ ಈ ರಂಗದಲ್ಲಿ ಹೋಯ್ಕ ಅಂದ್ರೆ ಆಟದಲ್ಲಿ ಅಥವಾ ಯಕ್ಷಗಾನದಲ್ಲಿ ಸೇರ್ಕ ಅಂತ ಹೇಳ್ಕೊಂಡ. ನಿಮ್ದು ಕೂಡ ಹಾಂಗೆ ಸರ್ ಕತಿ, ಹ್ಯಾಂಗೆ? ಯಾಕಂದ್ರೆ ನಿಮ್ಮ ಬದುಕು ಕೂಡ ಆರಂಭ ಆದದ್ದು ಯಕ್ಷಗಾನದಿಂದಲೇ ಅಂತ.
3: ಯಕ್ಷಗಾನದಿಂದಲೇ ನಮ್ಮ ಬಂಧು, ನಮ್ಮ ಮಾವ ಒಬ್ರು ಶಿವರಾಮ್ ಕಾರಂತರ ಜೊತೆಗೆ ಯಕ್ಷಗಾನದ ಥ್ರೂ ವರ್ಲ್ಡ್ ಟೂರ್ ಮಾಡಿದವರು. ಒಳ್ಳೆ ನಟ.
2: ಎಂತ ಹೆಸರು?
3: ಅವ್ರ ಹೆಸರು ಬಸವ ಅಂತ. ಅವರು ಚಿಕ್ಕ ವಯಸ್ಸಿನಲ್ಲೇ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂಜೀವ ಸುವರ್ಣರ ಸಹಪಾಠಿಯವರಲ್ಲ, ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಮಾಡ್ತಾ ಆಮೇಲೆ ಶಿವರಾಮ್ ಕಾರಂತರ ಬಂದಾಗ ತುಂಬಾ ಒಳ್ಳೊಳ್ಳೆ ರೋಲ್ಗಳನ್ನ ಅವರಿಗೆ ಅವ್ರು ಪಡ್ಕೊಂಡಿದ್ರು. ಸೊ ಅವರ ಕುಟುಂಬಸ್ಥನಾಗಿ ನಮ್ದು ಅವಿಭಕ್ತ ಕುಟುಂಬ, 46 ಜನ ಇದ್ವಿ ನಾವು ಮನೆಯಲ್ಲಿ, 16 ಜನ ಮಕ್ಕಳೇ ಇದ್ವಿ. ದೊಡ್ಡ ಅರಮನೆ ಅಂತ ಮಣ್ಣಿನ ಮನೆ ಇತ್ತವ
2: ಇಲ್ಲಿ
3: ಕೊಕ್ಕರಣೆ ಮುಂಡಾಡಿ ಮುಂಡಾಡಿ ಇನ್ನಷ್ಟಲ್ಲಿಗೆ ಹೋಗಿದ್ದೆ. ಆ ಮನೆ ಪೂರ್ತಿ ಹೋಗ್ಬಿಟ್ಟಿದೆ. ಅಲ್ಲಿ ಅಲ್ಲಿ ಮನೆ ಇದ್ದ ಯಾವ ಪಳವಳಿಕೆನೂ ಇಲ್ಲ, ತುಂಬೆ ಸಸಿಗಳೆಲ್ಲ ಬೆಳೆದಿದ್ದು. ಕಾಲ ಇರುದೇ ಹಾಗೆ ಹೋಗ್ತದೆ, ಎಲ್ಲರೂ ಸಪ್ರೇಟ್ ಸಪ್ರೇಟ್ ಮನೆ ಮಾಡಿದ್ದಾರೆ. ಬಟ್ ಅಲ್ಲಿನ ನೆನಪು, ಆ ಗಮಲೆಲ್ಲ ಬಹಳ ಚೆನ್ನಾಗಿತ್ತು. ಅವರು ನಾನು ITI ಮಾಡ್ತಾ ಇರುವಾಗ ಯಕ್ಷಗಾನ ಕೇಂದ್ರಕ್ಕೆ, ಮಂದರ್ತಿ ಯಕ್ಷಗಾನ ಕೇಂದ್ರಕ್ಕೆ ಅವರು ಗುರುಗಳಾಗಿದ್ರು. ನನ್ನನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹಾಡ್ತಾನಲ್ಲ ಅಂತೇಳಿ ಹೇಳಿ ಯಕ್ಷಗಾನಕ್ಕೆ ಸೇರಿಸಿದ್ರು. ಆಮೇಲೆ ಮಂದರ್ತಿ ಮೇಳ, ಸಿಗಂಧೂರು ಮೇಳ ಇಲ್ಲೆಲ್ಲ ತಿರುಗಾಟದ ನಡುವೆ ನಾನು ನೀನು MGM ಕಾಲೇಜಿಗೆ ಬಂದಾಗ ಅಲ್ಲಿನ ಒಬ್ಬರು ಲೆಕ್ಚರರ್ ಸುಚಿತ್ರ ಮೇಡಮ್ ಅಂತ, ಅವರು ನನಗೆ ನೀನಾಸಂ ನಾಟಕಗಳ ಪರಿಚಯ ಮಾಡಿಸಿದ್ರು. ಅಲ್ಲಿಂದ ಯಕ್ಷಗಾನ ಥ್ರೂ ನಾಟಕಕ್ಕೆ ಹೋದೆ.
2: ಓಕೆ, ಆಗ ಯಕ್ಷಗಾನದಲ್ಲಿ ಎಂತೆಲ್ಲ ಮಾಡ್ತಿದ್ರಿ ಪಾತ್ರ?
3: ಭಾಗವತಕ್ಕೆ ಕಲ್ತಿದ್ದು, ಭಾಗವತಕ್ಕೆ. ಆಮೇಲೆ ನಾನು ಮೊದಲೇ ಚಂಡೆ ಹೆಜ್ಜೆ ಎಲ್ಲ ಕಲ್ತಿದ್ದೀನಿ, ಅದರಿಂದ ಅವಾಗ ಅವಾಗ ಆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ಮಂದರ್ತಿ ಮಳದಲ್ಲಿ ಭಾಗವತ್ಕೆ ಅಂದ್ರೆ ಸಂಗೀತ, ಅವಾಗಿನ ತುಂಬಾ 20-30 ವರ್ಷದ ಹಿಂದೆ ಸಂಗೀತ ಮಾಡ್ತಿದ್ದೆ ಭಾಗವತ್ಕೆ. ಸಿಗಂಧೂರು ಮೇಳದಲ್ಲಿ ಮದ್ಲೆಗಾರಿಕೆ.
2: ಮೊದ್ಲೇನು ಮಾಡ್ತಾ ಇದ್ರೆ ನೀವು? ಓಕೆ, ಭಾಗವತ್ಕೆ ಮದ್ಲೆಗಾರಿಕೆ ಮತ್ತೆ ಹೆಜ್ಜೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಅದು ಎಷ್ಟು ವರ್ಷ ಮಾಡಿದ್ರಿ ನೀವು?
3: ಒಂದು ವರ್ಷ ಮಂದರ್ತಿ ಮಳದಲ್ಲಿ ಮಾಡಿದೆ. ಒಂದು ವರ್ಷ ಅಂದ್ರೆ ಅವಾಗ ಮಳೆಗಾಲದ 6 ತಿಂಗಳು ಇರಲಿಲ್ಲ, ಬರೀ ಬೇಸಿಗೆ ಚಳಿಗಾಲದ 6 ತಿಂಗಳು ಮಾತ್ರ. ಅದನ್ನು ಒಂದು ವರ್ಷ ಎಷ್ಟು ಅದ್ರ ನಡುವೆ, ಆಮೇಲೆ ನಾನು MGM ಕಾಲೇಜಿಗೆ PUC ಓದ್ಲಿಕ್ಕೆ ಹೋದೆ, ಅದರಿಂದ 2 ವರ್ಷ ಗ್ಯಾಪ್ ಆಯ್ತು. ಮತ್ತೆ ಬಂದು ಮತ್ತೆ ಸಿಗಂಧೂರು ಮೇಳದಲ್ಲಿ
2: ಜಾಯ್ನ್ ಆದ್ರೆ ಮೊದ್ಲೆಗಾರರಾಗಿ. ಸೊ ಆ ನಂತರ ನಿಮ್ಗೆ ಅಭಿರುಚಿ ಸಿಕ್ಕಿದ್ದು MGM ನಿಂದ ನಾಟಕಗಳಲ್ಲಿ ಅಂತ. ನೀನಾಸಂ ನಾಟಕಗಳನ್ನ ಕಂಡ ಮೇಲೆ ಶುರುವಾದ ಹೆಂಗೆ?
3: ಬಹುಶಃ ನೀನಾಸಂ ನಾಟಕ ನೋಡಿದ್ಮೇಲೆ ನಾನು ಫಸ್ಟ್ ಟೈಮ್ MGM ಕ್ಯಾಂಟೀನ್ ಇಂದ ಔಟ್ ಸೈಡ್ ಹೀಗೆ ಹೋಗ್ತಾ ಇದ್ದಾಗ ಸಂಜೆ ಯಾವ್ದೋ ಒಂದು ನಾಟಕ ಆಗ್ತಿದೆ, ನಾನೊಂದು ಕ್ರಾಸ್ ಆಂಗಲ್ ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ದೀನಿ. ಇದು ಐನ್ಸ್ಟೀನ್ ರಿಲೇಟಿವಿಟಿ ತರನೆ ಹೆಂಗೆ ಅಂದ್ರೆ, ಅದು ಒಂದು ನಾನು ಬಹುಶಃ 3/4 ಗಂಟೆ ನೋಡಿದೀನ ಅಂತ ನಂಗೆ ಒಂದು 5 ನಿಮಿಷ ಕಳೆದಂಗ ಅನ್ಸಿದೆ. ಅದು ವೆಂಕಟರಮಣ ಐತಾಳ್ರ ಕನ್ನಡ ರಾಮಾಯಣ ನಾಟಕ, ಫಸ್ಟ್ ಟೈಮ್ ನಾನು ನೋಡಿರುವ ನಾಟಕ, ಅದು ಆಧುನಿಕ ನಾಟಕ. ಸಾಮಾಜಿಕ ಕಂಪನಿ ನಾಟಕಗಳನ್ನ ನೋಡಿರ್ತೀವಿ, ಬಟ್ ಈ ಲೆವೆಲ್ ಅಲ್ಲಿ ಆಕ್ಟಿಂಗ್ ಇಷ್ಟೊಂದು ಪರ್ಫೆಕ್ಷನ್ ಅಲ್ಲಿ, ಈವನ್ ಫಿಲ್ಮ್ ಸೀರಿಯಲ್ ಅಲ್ಲೂ ಬರ್ದೇ ಇರುವಷ್ಟು ಚೆನ್ನಾಗಿ ಹೆಂಗ್ ಮಾಡ್ತಾರೆ ಇವರು ಅಂತ ಅದೊಂದು ಹಿಡ್ಕೋತಾರಲ್ಲ ಅವ್ರು. ಅಥವಾ ನನ್ನ ಆತ್ಮದ ಯಾವುದೋ ಸೆಳೆತವೂ ಅಲ್ಲೇ ಇತ್ತು ಅದರಿಂದ ಅದಷ್ಟು
2: ಕೂಡಲೇ ಕನೆಕ್ಟ್ ಆಗ್ಬಿಡ್ತು,
3: ಕನೆಕ್ಟ್ ಆದಷ್ಟು ಬೇಗ.
2: ಸೊ ಆ ನಾಟಕ ನಿಮ್ಗೆ ಅಂದ್ರೆ ಬದುಕಲ್ಲಿ ಒಂದು ತಿರುವು ತಂತಂತ ಹೇಳಕ್ಕ, ಯಾಕಂದ್ರೆ ನೀವು ಯಕ್ಷಗಾನದಿಂದ ಬಂದವರು, ನಿಮ್ ಮನಸ್ಸು ನಿಮ್ ಆತ್ಮ ಅಲ್ಲಿ ಊರ್ಬೇಕು ಅಂತ ಅನ್ಕೊಂಡಿಲ್ಲ.
3: ಓ ಆ ನಾಟಕ ಖಂಡಿತ
2: ಅಲ್ಲ,
3: ಹೌದೌದು,
2: ಅದು ನಿಮ್ಗೆ ಮೋಸ್ಟ್ಲಿ ಅಲ್ಲಿಂದ ಕನೆಕ್ಟ್ ಆಗಕ್ಕೆ ಶುರುವಾಯ್ತು. ಕಡೆಗೆ ಹೆಂಗೆ ಪಯಣ ಮುಂದುವರಿತು, ಅಲ್ಲಿ ಗಾಡಿ ಸ್ಟಾರ್ಟ್ ಆಯ್ತು, ಕಡೆಗೆ ಮುಂದುವರೆದ ಹೆಂಗೆ ಅಂತ?
3: ಆಮೇಲೆ ಅದನ್ನೆಲ್ಲ ನೋಡಿದ್ಮೇಲೂ ಇಮಿಡಿಯೇಟ್ ನಾನು ನಾಟಕಕ್ಕೆ ಮೂವ್ ಆಗಿಲ್ಲ. ಅಲ್ಲಿ ಪಿ ಯು ಸಿ ಆದ ತಕ್ಷಣ ಸಿಗಂದೂರು ಮೇಳಕ್ಕೆ ಹೋದೆ. ಮೇಳಕ್ಕೆ ಹೋದಾಗ ಅವಾಗವಾಗ ನೀನಾಸಂ ತಿರುಗಾಟದ ಬಸ್ ನನಗೆ ಕಾಣಿಸ್ತಿತ್ತು. ಯಾಕಂದ್ರೆ ನಾವು ಈ ಮೇಳ ತಿರುಗಾಟದಲ್ಲಿ ಇಡೀ ಉಡುಪಿಯ ಜಿಲ್ಲೆಯ ಅಥವಾ ದಕ್ಷಿಣ ಕನ್ನಡ ಅರ್ಧ ಶಿವಮೊಗ್ಗ ತೀರ್ಥಹಳ್ಳಿ ಆ ಕಡೆ ಎಲ್ಲ ನಾವು ತಿರುಗಾಟ ಮಾಡ್ತೀವಿ. ಅವಾಗವಾಗ ನೀನಾಸಂ ಬಸ್ ನೋಡಿದಾಗ ನನಗೆ ನೀನಾಸಂನ MGM ಕಾಲೇಜಲ್ಲಿ ನೋಡಿದ ನಾಟಕಗಳು ನೆನಪಾಗಿ ಅದ್ರ ಕಡೆ ಒಂದು ಸೆಳೆತ ಆಗ್ತಿತ್ತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಪೃಥ್ವಿನ್ ಅಂತ, ಅವನು ಅಪ್ಲಿಕೇಶನ್ ಹಾಕೊಂಡು ತಗೊಂಡು ಬಂದಿದ್ದ, ಫಿಲ್ಅಪ್ ಮಾಡಬೇಕು ಅಂತ ನನ್ನ ಊರಿಗೆ ಬಂದಿದ್ದ.
2: ನಿಮಗೋಸ್ಕರ
3: ಅಲ್ಲ, ಅವನಿಗೋಸ್ಕರ. ಅವನು ಟೀ ಕುಡಿತಾ ಇರುವಾಗ ನಾನು ನನ್ನ ಹೆಸರನ್ನ ಫಿಲ್ಅಪ್ ಮಾಡಿ.
2: ಒಳ್ಳೆ ಜನ ಮರ್ರೆ ನೀವು.
3: ಅದಕ್ಕೆ ನೋಡಿ, ಅವನಿಗದು ಯಾವತ್ತು ಬೇಜಾರು ಆಗಿಲ್ಲ.
2: ಓಕೆ,
3: ಅಂದ್ರೆ ನನಗೋಸ್ಕರ ತಂದಿದ್ದು ನೀನ್ ಯಾಕೋದ. ಅವನು 3 ವರ್ಷದ ನಂತರ ಅವನು ಹೋದ ವಾಪಸ್.
2: ಓಕೆ,
3: ಆಳುವ

0: ಆ ಸ್ಟ್ಯಾಂಡರ್ಡೇ ಬೇರೆ. ನಾಟಕ ಅಂದ ಕೂಡ ನೀನಾಸಂ ನಾಟಕವಾ ಅಂತ. ಈಗ ಬೇರೆ ಬೇರೆ ಬಗೆಯ ನಾಟಕಗಳಿದ್ರು, ನೀನಾಸಂ ಹೆಗ್ಗೋಡಿಗೆ ಹೋಗಿ ಅಲ್ಲಿ ಹೋಗಿ ತರಬೇತಿ ತಗೊಂಡ್ಕೊಂಡು ಎಷ್ಟೋ ಮಕ್ಕಳ ಕನಸಿರುತ್ತೆ, ಎಷ್ಟೋ ವಿದ್ಯಾರ್ಥಿಗಳ ಕನಸಿರುತ್ತೆ, ಎಷ್ಟೋ ಯುವಕ ಯುವತಿಯರ ಕನಸಿರುತ್ತೆ. ನಿಮ್ಗೆ ಆ ಕನಸೆಂತ ಇರಲಿಲ್ಲ, ನೀವು ಅಕಸ್ಮಾತ್ ಆಗಿ ಅಲ್ಲಿ ಕನೆಕ್ಟ್ ಆದವರು ಹೆಂಗೆ ಅಂದರೆ ಆ ತರಬೇತಿಗೆ?
1: ನೀನಾಸಂ ಇಂಟರ್ವ್ಯೂ ಹೋಗುವ ಮುಂಚೆ ನಾನು ನೀನಾಸಂಗೆ ಹೋಗಿಲ್ಲ. ಆದ್ರೆ ನಾನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಸ್ಟೇ ಆಗ್ತಾ MGM ಕಾಲೇಜಲ್ಲಿ ಓದ್ತಾ ಇದ್ದಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಯವರು ಅಲ್ಲಿ ಒಂದು ತಿಂಗಳ ಮಟ್ಟಿಗೆ ಅವರಿಗೊಂದು ಪ್ರಾಜೆಕ್ಟ್ ಇದೆ ಇರ್ತದೆ. ಏನಂದ್ರೆ ಇಡೀ ದೇಶಾದ್ಯಂತ ಯಾವ್ದಾದ್ರು ಒಂದು ರಾಜ್ಯವನ್ನ ಆಯ್ಕೆ ಮಾಡಿಕೊಂಡು ಆ ರಾಜ್ಯದಲ್ಲಿರುವ ಯಾವ್ದಾದ್ರು ಫೋಕ್ ಫಾರ್ಮ್ ಅನ್ನ ಅವ್ರು ಒಂದು ತಿಂಗಳು ಇದ್ದು ಕಲಿಯುವ ಒಂದು ಗೌರ್ಮೆಂಟಿನ ಅವಕಾಶ. ಆ ವರ್ಷ ನನ್ನ ಅದೃಷ್ಟಕ್ಕೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕರ್ನಾಟಕ, ಮತ್ತೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಕ್ಷಗಾನ. ಆದ್ರಿಂದ ನನಗೆ ಅವರ ಒಡನಾಟ ಸಿಕ್ತು. ಅಂದ್ರೆ ಬರೇ ನೋಟದ ಒಡನಾಟ ಅದಷ್ಟೇ, ನಾವು ತೀರಾ ಮಾತಾಡ್ತಿರ್ಲಿಲ್ಲ. ಅದನ್ನ ನೋಡಿದಾಗ ಇದೇನೋ ಸಮಥಿಂಗ್ ಸ್ಪೆಷಲ್ ಆಗಿದೆಯಲ್ಲ, ಇದ್ಯಾಕೆ ಇಷ್ಟೊಂದು ಇಂಟೆನ್ಸ್, ಇಷ್ಟೊಂದು ತೀವ್ರ ಮತ್ತು ತೀಕ್ಷ್ಣತೆಯಿಂದ ಕೊಟ್ಕೋತಾರೆ ಇವರು, ಇದು ಎಲ್ಲಿಯೂ ಕಾಣದ ನಮ್ಮ ಕಲಿಕೆ ಮೆಕಾಲೆ ಸಿಸ್ಟಮ್ ಅಲ್ಲಿ ಇಲ್ಲ ಅದು. ಆ ಥರದೊಂದು ತೀಕ್ಷ್ಣ ತೀವ್ರತೆ ಇವನ್ ಯಕ್ಷಗಾನ ಕೇಂದ್ರದಲ್ಲಿ ಇದ್ರು ಆ ಥರದ ಅಭಿನಯಕ್ಕೋಸ್ಕರಷ್ಟು ಕೊಟ್ಕೊಂಡಿರೋದು ನಾನು ನೋಡಿರಲಿಲ್ಲ. ಸೊ ಅವ್ರ ಜೊತೆಗಿನ ಒಡನಾಟ ನನಗೆ ಥಿಯೇಟರ್ ಸ್ಕೂಲಿಗೆ ಹೋಗ್ಬೇಕು ಅಂತೇಳಿ ಒಂದು ಪ್ರೀತಿ ಹುಟ್ಟಿಸುವಾಗ ಮಾಡ್ತು. ಆಮೇಲೆ ನೀನಾಸಂ ನಾಟಕಗಳನ್ನು ನೋಡ್ತಿದ್ವಲ್ಲ, ಸೊ ಇವರಿಗೊಂದು ಬೇರೆದ್ದೇ ಆದ ಒಂದು ಶಿಸ್ತಿದೆ, ಚೌಕಟ್ಟಿದೆ, ಏನೋ ಬೇರೆ ಕಲಿಕೆ ಇದೆ ಅನ್ನೋದು ಒಂದು ಅರ್ಥ ಆಗ್ತಿತ್ತು. ಅದಾಗಿ ಯಶ್ ಶೆಟ್ಟಿ ಅಂತ ನಿಮ್ಗೆ ಫಿಲ್ಮ್ ಅಲ್ಲೆಲ್ಲ ಈಗ ಮಾಡ್ತಿದ್ದ ನೋಡಿ, ಅವನು ನನ್ನ ಸೀನಿಯರು.
0: ಸೊ
1: ನೀನಾಸಂ ಅಲ್ಲಿ ಇವನ್ ನಾವು MGM ಅಲ್ಲೂ ಸೀನಿಯರು. ಅವನು ನೀನಾಸಂಗೆ ಹೋಗ್ಬಿಟ್ಟಿದ್ದ. ಆಮೇಲೆ ಅವರು ಒಂದು ನೀನಾಸಂಗೆ ಹೋದ್ಮೇಲೆ ನಮ್ಮ ಪಕ್ಕದಲ್ಲೇ ಯಾರೋ ಕಲ್ತೋ ಸೀನಿಯರ್ ಒಬ್ರು ನೀನಾಸಂ, ಅವ್ರು NST ಡೆಲ್ಲಿನೂ ಮಾಡಿದ್ರು. ಆಮೇಲೆ ಫಿಲ್ಮ್ ಅಲ್ಲೆಲ್ಲ KGF ಅಲ್ಲೆಲ್ಲ ಮಾಡಿದಾರೆ ತುಂಬಾ ಫಿಲ್ಮ್ ಅಲ್ಲಿ. ಅವರು ಒಂದು ಇನ್ಸ್ಪೈರ್ ಆದ್ರು. ನಮ್ಮ ಹತ್ರದವರೇ ಯಾರೋ ಹೋದ್ರೆ, ನಮ್ಮ ಫ್ಯಾಮಿಲಿಯವರೇ ಯಾರೋ ಹೋದ್ರೆ ನಿರಂತರ ಹೋಗ್ತಿರ್ತೀವಿ ಅದ್ರ ಹಿಂದ್ಗಡೆ. ಹಾಗೆ ಥಿಯೇಟರ್ ಸ್ಕೂಲಿಗೆ ಹೋದೆ, ಥಿಯೇಟರ್ ಸ್ಕೂಲ್ ಮುಗಿಸಿದೆ.
0: ಎಸ್, ನೀವು ಥಿಯೇಟರ್ ಸ್ಕೂಲಿಗೆ ಹೋದ್ರಿ, ಥಿಯೇಟರ್ ಸ್ಕೂಲ್ ಮುಗಿಸಿದ್ರಿ ಅಂತ ಎರಡು ವಾಕ್ಯಗಳಲ್ಲಿ ಅದನ್ನು ಮುಗಿಸಿದ್ರಿ. ಆದರೆ ನಿಮ್ಮ ಪಯಣ ಅಷ್ಟು ಸುಲಭದೇನೆ ಆಗಿರ್ಲಿಕ್ಕಿಲ್ಲ. ಯಾಕೆಂದರೆ ಥಿಯೇಟರ್ ಸ್ಕೂಲ್ಗಳು ಕೊಡುವಂತಹ ಒಂದು ಶಿಕ್ಷಣ ಇದೆಯಲ್ಲ, ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಎನಿ ಫಾರ್ಮಲ್ ಎಜುಕೇಷನ್ ಅಲ್ದ. ಈಗ ನೀವು ನೀನಾಸಂ ಹೆಗ್ಗೋಡಲ್ಲಿ ಏನು ನೋಡಿದ್ರಿ, ಏನು ಕಲ್ತ್ರಿ, ಏನು ಫೀಲ್ ಮಾಡಿದ್ರಿ, ಒಂಚೂರು ಅದನ್ನು ಹೇಳಿಕಂಬ.
1: ಈಗ ನೀನಾಸಂ ಸ್ಕೂಲ್ನ ಇಂಟರ್ವ್ಯೂ ಆದ್ಮೇಲೆ ಅವ್ರು ಯಾವುದೋ ಒಂದು ಡೇಟಲ್ಲಿ ಕರೀತಾರೆ ನಮ್ಮನ್ನ, ಎಲ್ಲರೂ ನಾವು ಬರ್ತೀವಿ, ಅವ್ರು ಕೆಲವರು ಅವರ ತಂದೆ ತಾಯಿಗಳನ್ನು ಕರ್ಕೊಂಬರ್ತಾರೆ. ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ ಅಲ್ಲಿ. ಆಮೇಲೆ ಅಲ್ಲಿ ಇಂಟಿಮೇಟ್ ಥಿಯೇಟರ್, ಪ್ರೊಸಿನಿಯಂ ಥಿಯೇಟರ್ ಅಂತ ಎರಡು ವೆರೈಟಿ ಥಿಯೇಟರ್ ಇದೆ. ಅಲ್ಲಿ ಕ್ಲಾಸಸ್ಸು ಬೆಳಿಗ್ಗೆಯಿಂದ ಬೆಳಿಗ್ಗೆ 6:30-7 ಶುರುವಾದರೆ ರಾತ್ರಿ 9:30-10 ತನಕ ಇರ್ತದೆ. ನಾನ್ ಸ್ಟಾಪ್ ಮಧ್ಯಾಹ್ನ ಊಟದ ಬ್ರೇಕ್ ಒಂದು ಇರ್ತದೆ, ಬಿಟ್ಟರೆ ಬೇರೆ ಟೈಮ್ ಇದಿಲ್ಲ. ಮತ್ತೆ ಪಕ್ಕ ಅದಕ್ಕೆ ಥಿಯರಿನೂ ಇದೆ, ಈ ಓಲ್ಡ್ ಜಗತ್ತಿನ ಥಿಯರಿ, ಜಗತ್ತಿನ ಥಿಯೇಟರ್ ಥಿಯರಿ, ಅಂದ್ರೆ ಜಗತ್ತಿನ ರಂಗಭೂಮಿ ಹೇಗೆ ನಡ್ಕೊ ಬಂತು. ಈವನ್ ಹೋಮೋಸೆಪಿಯನ್ ಆಗದ ನಿಯಾಂಡರ್ ಥಿಯಲ್ ಕಾಲದಲ್ಲಿ ಮಾತೇ ಇರಲಿಲ್ಲ,
0: ಕರೆಕ್ಟ್.
1: ಆ ಮಾತೇ ಇಲ್ಲದಾಗ ಆಕ್ಟಿಂಗ್ ಜಾಸ್ತಿ ಆಗಿತ್ತು,
0: ನಿಜ.
1: ಅಲ್ಲಿಂದ ಶುರುವಾಗುತ್ತೆ ನಮ್ಮ
0: ನಾನ್ ವರ್ಬಲ್ ಕಮ್ಯುನಿಕೇಷನ್.
1: ಮತ್ತೆ ಪೌರಾತ್ಯ ಪಾಶ್ಚಾತ್ಯ ಅಂತ ಎರಡು ಸಪರೇಟ್ ಮಾಡ್ಕೋತಾರೆ. ಈಗ ಜಪಾನು, ಇಂಡಿಯಾ, ಚೈನಾ ಇದೆಲ್ಲ ಪೌರಾತ್ಯಕ್ಕೆ ಬಂದ್ರೆ, ಆಚೆ ಕಡೆ ರೋಮು, ಗ್ರೀಕು ಇದೆಲ್ಲ ಪಾಶ್ಚಾತ್ಯಕ್ಕೆ ಹೋಗುತ್ತೆ. ಅಲ್ಲಿನ ಥಿಯೇಟರ್ ಹೇಗೆ ನಡ್ಕೊಂಡು ಬಂತು ಅನ್ನುವ ಒಂದು ಕ್ಲಾಸ್, ಒಂದು ಒಂದು ಥಿಯರಿ ಕ್ಲಾಸ್ ಒಬ್ಬರು ಟೀಚರ್ ಮಾಡ್ತಿದ್ರೆ, ಪೌರಾತ್ಯದಿಂದ ಏನಾಗ್ತಿದೆ ಅದ್ರ ಥಿಯರಿ ಕ್ಲಾಸ್ ಆಗ್ತಿರ್ತದೆ. ಬೆಳಿಗ್ಗೆ 7:00 ಶುರುವಾಗುವ ಕ್ಲಾಸು ಒಂದು 2 hours ಅದು ಬಾಡಿ ಮೂವ್ಮೆಂಟ್ ಮೇಲೆ ಇರ್ತದೆ. ಈವನ್ ಫಸ್ಟಿಗೆ ಅವರು ಜನಪದ ಯಾವುದೋ ಒಂದು ಕಲೆಯನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಒಂದು ನಾವು ಇದ್ದಾಗ ಕೋಲಾಟ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಅದು ಬಾಡಿ ಫ್ಲೆಕ್ಸಿಬಿಲಿಟಿಗೆ ಲಯ ಬರಲಿ ಅಂತ, ಜೊತೆಗೆ ಅದ್ರ ಶ್ರುತಿ ಜ್ಞಾನನೂ ಬರಲಿ ಅಂತ. ನಮ್ ಸ್ವಲ್ಪ ತುಂಬಾ ಯೋಗ ಆಮೇಲೆ ಬಂದ್ರು, ಇದೊಂದು ಸ್ವಲ್ಪ ನಮ್ಮನ್ನು ತುಂಬಾ ಫ್ಲೆಕ್ಸಿಬಲ್ ಆಗಿ. ಅವರು ಒಂದು 15-20 ದಿವಸದ ಕ್ಲಾಸ್ ಅದು. ಅದಾದ್ಮೇಲೆ ಅವ್ರು ಯಕ್ಷಗಾನ ಕ್ಲಾಸಿಗೆ ಬರ್ತಾರೆ, ಅದು ಇನ್ನೂ ನಮ್ಮನ್ನು ಸ್ಟಿಫ್ಟ್ ಮಾಡ್ತದೆ. ಲಯ ನಾನು ಉಡುಪಿಯವನಾದ್ರಿಂದ ನನಗೆ ಯಕ್ಷಗಾನದ ಒಂದಿಷ್ಟು ಗೊತ್ತಿರ್ತದೆ, ಬಟ್ ಉತ್ತರ ಕರ್ನಾಟಕದ ಬಿಜಾಪುರದ ಬಾಗಲಕೋಟೆಯವ್ರು ಯಾರಿಗೂ ಈ ತರದೊಂದು ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಅದು ನಿಧಾನವಾಗಿ ಅವ್ರು ಯಕ್ಷಗಾನದ ಕಲಾವಿದರಾಗಬೇಕು ಅಂತಲ್ಲ, ಅವ್ರು ಥಿಯೇಟರ್ನ ಒಬ್ಬ ಕಲಾವಿದ ಆಗ್ಬೇಕಾದ್ರಿಂದ ಅವರಿಗೆ ಬೇಕಾದ ಬಾಡಿ ಮೂವ್ಮೆಂಟ್, ಬೇಕಾದ ಲಯ, ಬೇಕಾದ ಶ್ರುತಿ ಆ ಒಂದು ಕ್ಲಾಸ್ ಅಲ್ಲಿ ನಡೀತದೆ. ಆಮೇಲೆ ಅವ್ರು ಕಳರಿ ತನಕ ಹೋಗ್ತಾರೆ. ಈವನ್ ಕೇರಳದ ಕಳರಿ ಪಯಟ್ಟು ಇದೆಯಲ್ಲ, ಅದನ್ನು ಕಲಿಸ್ತಾರೆ ಲಾಸ್ಟ್ಗೆ, ಅದರ ಒಂದನೇ ಪಾರ್ಟ್ನ ಕಲಿಸ್ತಾರೆ. ಇದ್ರ ನಡುವೆ ಯಾರ್ಯಾರೋ ಬಂದು ಈ ತರ ಫಸ್ಟ್ ಬೆಳಿಗ್ಗಿನ 2 hours ಕ್ಲಾಸ್, ಏನು ತಿನ್ನದ 2 hours ನ ಕ್ಲಾಸು, ಬಾಡಿ ಮೂವ್ಮೆಂಟ್ ನ ಕ್ಲಾಸ್, ಯೋಗ ಯಕ್ಷಗಾನ ಕೋಲಾಟ ಆಮೇಲೆ ಕಳರಿ ಪಯಟ್ಟು ಈ ತರದ ಹಲವಾರು ಕ್ಲಾಸಸ್ಗಳನ್ನ ಬೆಳಿಗ್ಗೆ ಒಂದೊಂದು ತಿಂಗಳ ಶೆಡ್ಯೂಲಲ್ಲಿ ಕಲಿಸಿಕೊಡ್ತಾರೆ. ಕೆಲವು ಸ್ಪೆಷಲ್ ಟೀಚರ್ಸು

0: ಬೇರೆ ಬೇರೆ ಸ್ಟೇಟಿಂದಲೂ ಬಂದು ಕಲಿಸ್ತಾರೆ. ಸೊ 10 ಗಂಟೆಯಿಂದ ಥಿಯರಿ ಶುರುವಾಗುತ್ತೆ. 10 ರಿಂದ ಹೀಗೆ ಪೌರಾತ್ಯ, ಪಾಶ್ಚಾತ್ಯ, ಜಾನಪದ ಹೇಗೆ ಬಂತು ನಮ್ಮಲ್ಲಿ, ನಾಗರಿಕ ಕಾಲದಲ್ಲಿ ಹೇಗಿತ್ತು, ಅಲ್ಲಿಂದ ದೇಶದ ರಂಗಭೂಮಿ ಹೇಗೆ ನಡೆದು ಬಂತು, ಕಂಪನಿ ನಾಟಕಗಳು ಹೇಗೆ ಬಂದವು, ಸಾಮಾಜಿಕ ನಾಟಕಗಳು ಹೇಗೆ ಬಂದವು, ಆಮೇಲೆ ಸೀದಾ ಕರ್ನಾಟಕಕ್ಕೆ ಬರ್ತಾರೆ ಅವರು. ಕರ್ನಾಟಕದಲ್ಲಿ ಹೇಗೆ ರಂಗಭೂಮಿಯ ಚರಿತ್ರೆ ಇದೆ, ಅದು ಹೇಗೆ ನಡ್ಕೊಂಡು ಬಂತು, ಆಮೇಲೆ ಇವತ್ತಿನ ಆಧುನಿಕ ಕನ್ನಡ ರಂಗಭೂಮಿಯ ಪರಿಷೆ, ಅದರ ರೀತಿ ನೀತಿ, ಅದು ಹೇಗೆ ಹುಟ್ಟಿತು, ಅದಕ್ಕೊಂದು ಬೇರೆಯಾದ ಅದೊಂದು ಚೌಕಟ್ಟು ಹೇಗೆ ಬೆಳೀತು. ಇವನ್ ನೀನಾಸಮೇ ಒಂದು ಬೇರೆಯಾದ ಚೌಕಟ್ಟು, ರಂಗಾಯಣ ಒಂದು ಬೇರೆಯಾದ ಚೌಕಟ್ಟು, ಸಾಣೆಹಳ್ಳಿ ಒಂದು ಬೇರೆ, ಇಲ್ಲೆಲ್ಲ ಥಿಯೇಟರ್ ಸ್ಕೂಲ್ಗಳಿವೆ, ಈಗ ಅಲ್ಲಿಗೂ ಹೋಗ್ತೀರ, ಅಲ್ಲಿಯೂ ಇಂಟರ್ವ್ಯೂ ಆಗುತ್ತೆ. ಸೊ ಇಲ್ಲಿ ಅಲ್ಲಿಂದ ಬ್ರಹ್ಮಾಂಡದಿಂದ ಅಣುರೇಣು ತನಕ ಕಷ್ಟ, ಬ್ರಹ್ಮಾಂಡದಿಂದ ಅಣುವಿನ ತನಕ ಅವರು ಥಿಯೇಟರ್ ಬಗ್ಗೆ ಥಿಯರಿ ಕ್ಲಾಸ್ ಮಾಡ್ತಾರೆ. ಜೊತೆ ಜೊತೆಗೆ ಭಾಳ ಇಂಪಾರ್ಟೆಂಟು, 5 ಪ್ರೊಡಕ್ಷನ್ ವರ್ಷಕ್ಕಾಗತ್ತೆ. ಅದು ನಾವಿದ್ದಾಗ ನೋಡಿ, ನಮಗೆ ಫಸ್ಟ್ ಪ್ರೊಡಕ್ಷನ್ ವೆಂಕಟರಮಣ ಐತಾಳ್ರದ್ದೇ, ಆಷಾಢದ ಒಂದು ದಿನ ಆಗಿತ್ತು. ಮೋಹನ್ ರಾಕೇಶ್ ಹಿಂದಿಗೆ ಬರೆದಿರುವ ಕಾಳಿದಾಸನ ನಿಜವಾದ ಜೀವನ ಚರಿತ್ರೆ ಏನಿರ್ಬೋದು ಅಂತ, ಅವನ ಕೃತಿಗಳ ಆಧಾರದ ಮೇಲೆ, ನಮ್ಮ ಕವಿರತ್ನ ಕಾಳಿದಾಸ ಫಿಲ್ಮ್ ಅಲ್ಲ, ಏನಿರ್ಬೋದು ಅಂತ ಆಧಾರದ ಮೇಲೆ ಬರೆದಿರುವ ಒಂದು ಅದ್ಭುತವಾದ ನಾಟಕ. ಆ ನಾಟಕ ಡೈರೆಕ್ಷನು, ಅದಾದಮೇಲೆ ತಾಳಿಕಟ್ಟು ಕೂಲಿನೇ ಕೈಲಾಸಂ ಅವರದ್ದು, ಆಮೇಲೆ ಹ್ಯಾಮ್ಲೆಟ್ಟು ಶೇಕ್ಸ್ಪಿಯರಿದು, ಆಮೇಲೆ ಶಂಕರ ವೆಂಕಟೇಶ್ವರನ್ ಅಂತ ಅವರು ಸಿಂಗಾಪುರಲ್ಲಿ ಕಲ್ತ್ಕೊಂಡು ಬಂದವರು, ಕೇರಳದವರು ಅವರು. ಅವರು ಮಾತಿಲ್ಲದ ಒಂದು ನಾಟಕ ಮಾಡಿದ್ದಾರೆ, 2 ಗಂಟೆ, ಅದು 2.5 ಗಂಟೆ ನಾಟಕ, ಮಾತಿಲ್ಲ. ಮೂಮೆಂಟ್ಸ್ ಎಷ್ಟು ಸ್ಲೋ ಅಂತಂದರೆ, ಇಲ್ಲಿಂದ ನಾನು 1-2 ಮೀಟರ್ ನಡಿಲಿಕ್ಕೆ ಮೋರ್ ದೆನ್ 10 ಮಿನಿಟ್ಸ್ ತಗೋತೀನಿ. ಆಮೇಲೆ ನಾನು ಏನೋ ಒಂದು ಕೈ ಬೆರಳು ಹೀಗೆ ಮೂವ್ ಮಾಡ್ತೀನಿ ಅಂತಂದ್ರು, ಒಂದು ಐ ಬಾಲ್ ಈ ಕಡೆ ಮೂವ್ ಆಗುತ್ತಂತಿದ್ರು ಕೂಡ ನಾನು ಇಟ್ ಟೇಕ್ಸ್ ಒಂದು 5 ಮಿನಿಟ್ಸ್ ಆದರೂ ಬೇಕು, ಅಷ್ಟು. ಈಗ ಜಗತ್ತಲ್ಲಿ ನಡೀತಾ ಇರುವ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸ್ಲೋ ಮೋಷನಲ್ಲಿ ನೋಡಿದ್ರೆ ಏನಾಗುತ್ತೆ, ಹಾಗೆ ಒಂದು ಆ್ಯಕ್ಟಿಂಗ್ ಪ್ಯಾಟರ್ನ್, ಈ ಥರ ವೆರೈಟಿ ಆಫ್ ಆ್ಯಕ್ಟಿಂಗನ್ನ ಹೇಳಿಕೊಡುವ ಹಲವಾರು ಟೀಚರ್ಸ್ಗಳನ್ನು ಕರೆಸಿ ಅವರ ಡೈರೆಕ್ಷನ್ ಮಾಡಿಸಿ ನಮ್ಮನ್ನು ಓಪನ್ಗೊಳಿಸ್ತಾರೆ, ನಮ್ಮ ಹತ್ರ ಆಗದೇ ಇರೋದನ್ನೆಲ್ಲ ಅವರು ಹೊರಗಡೆ ತರುತ್ತಾರೆ. ಈ ಥರ ಕ್ಲಾಸಸ್ಗಳು ನಡೀತೀವಿ ವರ್ಷಕ್ಕೂ. ಈ ಥರದ್ದು ಇದು ಡೈರೆಕ್ಟರ್ನ ಕರೆಸುವ ಸಿಲೆಬಸ್ ಏನಿದೆ ಅದು ವರ್ಷಕ್ಕೂ ಚೇಂಜ್ ಆಗುತ್ತೆ. ನಾವಿದ್ದಾಗ ಇಂಥ ಡೈರೆಕ್ಟರ್ಗಳು ಬಂದಿದ್ರು, ಬೇರೆ ಬೇರೆ ವರ್ಷಕ್ಕೆ ಬೇರೆ ಬೇರೆ
1: ಬದಲಾಗ್ತಾ ಹೋಗ್ತದೆ. ಈಗ ನಿಮ್ದು ಎಷ್ಟು ಟೈಮ್ ಇತ್ತು ಆ ನೀನಾಸಂ ಹೆಗ್ಗೋಡಿನಲ್ಲಿ?
0: 10 ಮಂತ್ಸ್. 10 ಮಂತ್ಸ್ ಅದಾದ್ಮೇಲೆ ತಿರುಗಾಟಕ್ಕೆ ಹೋಗುವ ಅವಕಾಶ ಅವ್ರು ಕೊಟ್ರೆ ನಾವು ಪಡ್ಕೊಂಡ್ರೆ ಒಂದು ತಿರುಗಾಟನೂ ಮಾಡಬಹುದು ಕರ್ನಾಟಕದಾದ್ಯಂತ.
1: ಓಕೆ, ಅದೆಲ್ಲರಿಗೂ ಅವಕಾಶ ಸಿಗುದಿಲ್ಲಯಾ?
0: ಎಲ್ಲವರಿಗೆ ಸಿಗಲ್ಲ, ಎಲ್ಲವರಿಗೆ ಸಿಗ್ತದೆ.
1: ಓಕೆ, ನೀವೆಲ್ಲೆಲ್ಲ ಹೋದ್ರಿ ನೀವು ಆ ತಿರುಗಾಟದಲ್ಲಿ? ಎಲ್ಲೆಲ್ಲಿ?
0: ನಾನು 7 ಸತಿ ಆಲ್ ಕರ್ನಾಟಕ ತಿರುಗಾಟ ಮಾಡಿದೆ. ಆಟಮಾಟ ಈ ನೀನಾಸಂ ತಿರುಗಾಟ ಅಲ್ಲದೆ ಚಿಕ್ಕ ಪುಟ್ಟ ತಂಡಗಳಿವೆ, ಅವು ಬಹಳ ಮಜಾ ಇರ್ತವೆ ಅವುಗಳ ಜೊತೆಗಿನ ತಿರುಗಾಟ. ಯಾಕಂದ್ರೆ ಒಂದ್ ತಿರುಗಾಟ ಅಂತೂ ಸಾದತ್ ಹಸನ್ ಮಾಂಟೋ ಅವ್ರ ಕಥೆಯನ್ನು ತಗೊಂಡು ನಾವು ಒಂದು ತಿರುಗಾಟ ಮಾಡಿದ್ವಿ. ಅದು ನಮ್ಗೆ ನಾವು ವೆಹಿಕಲ್ ಮಾಡಿಲ್ಲ ನೋಡುವ ಅಂತ, ಒಂದು 7-8 ಜನರ ಗ್ರೂಪ್. ನಾವು ಟ್ರೈನಲ್ಲಿ ಬಸ್ಸಲ್ಲಿ ಸೆಟ್ ಹೊತ್ಕೊಂಡು, ನಮ್ಗೆ ನೆನಪಿದೆ 3 ಗಂಟೆ ಬೆಳಗಿನ ಜಾವ ಒಂದು ಟ್ರೈನ್ ಇದೆ ಅಂತೇಳಿ ಹೇಳಿ ಎಲ್ಲೋ ಬೀದರೋ ಅಲ್ಲೆಲ್ಲೋ ಅಲ್ಲಿಂದ ನಾವು ಇನ್ನೆಲ್ಲಿಗೋ ಹೋಗ್ತಾ ಇತ್ತು. ಅದನ್ನ ಹಿಡ್ಕೊಂಡು ಆ ಇಡೀ ಭೋಗಿಯಲ್ಲಿರೋರೆಲ್ಲ ನಮ್ಮನ್ನ ಬಹಳ ತಿರಸ್ಕಾರ ದೃಷ್ಟಿಯಿಂದ ನೋಡಿದಾಗ, ನಾವು ಸತ್ಯಾಗ್ರಹ ಮಾಡಿದ್ದು ಅಲ್ಲಿ ಟ್ರೈನಲ್ಲಿ. ಮತ್ತೆ ಬೆಳಗಿನ ಜಾವ 3 ಗಂಟೆ ಬಸ್ ಹತ್ತಿದ್ರೆ ನಾವು 1-2 ಗಂಟೆ ಸ್ಟೇಷನ್ ಅಲ್ಲಿ ಇರ್ಬೇಕಲ್ಲ. ಈ ತರ ನಿದ್ರೆ ಗೆಟ್ಟು ಆ ತರ ತಿರುಗಾಟ, ಈ ಕಷ್ಟ ಇವತ್ತಿನ ಥಿಯೇಟರ್ನವರಿಗೆ ಸಿಕ್ಸಿಲ್ಲ. ಇಲ್ಲ, ಯಾಕಂದ್ರೆ ಈಗ ರೆಪರ್ಟರಿ ಗವರ್ನಮೆಂಟ್ ಮಾಡುವ ರಂಗಾಯಣದ ರೆಪರ್ಟರಿಗಳಿಗೆ 5-6 ಇದೆ, ಅಲ್ಲಿಗೆ ಬಸ್ಗಳ ವ್ಯವಸ್ಥೆ ಇದೆ, ಅವರಿಗೆ ಗವರ್ನಮೆಂಟೇ ಸಂಬಳ ಕೊಡುತ್ತೆ. ನಾವು ಇಷ್ಟೆಲ್ಲ ತಿರುಗಾಟ ಮಾಡಿದ್ಮೇಲೂ ಎಲ್ಲರಿಗೂ ಒಂದು ತುಂಡು ಪಾಲು ಅಂತೇಳಿ ಕರೆಕ್ಟಾಗಿ ಮಾಡಿದ್ರೆ ಒಂದು 8-9 ಸಾವಿರ ಸಿಕ್ತಿತ್ತು ಅವಾಗ. ಅದು ಸಿಕ್ತು, ಅದು 2 ತಿಂಗಳು ತಿರುಗಾಟ ಮಾಡಿದ್ರೆ. ಇವಾಗ ಗವರ್ನಮೆಂಟ್ ಅವರಿಗೆ ತಿಂಗಳಿಗೆ 20-30 ಸಾವಿರ ರೂಪಾಯಿ ಹತ್ತಿರ ಸ್ಯಾಲರಿ ಕೊಡ್ತಿದೆ. ಈ ತರದೆಲ್ಲ ವ್ಯವಸ್ಥೆ ಇದೆ. ಅವಾಗ ಅವ್ಯವಸ್ಥೆ ಒಳಗಡೆ ಒಂದು ವ್ಯವಸ್ಥೆ ಇತ್ತು.
1: ಆ ಅನುಭವ
0: ಬೇಕು ಆಕ್ಚುಲಿ, ಆ ಕಷ್ಟದ ಅನುಭವ ಬೇಕು ಇವತ್ತಿನ ಹುಡುಗರಿಗೆ. ಸೊ ಇದು ಥಿಯೇಟರ್ ಸ್ಕೂಲು ಕಮ್ ತಿರುಗಾಟದ ಎಕ್ಸ್ಪೀರಿಯನ್ಸ್.
1: ವಾವ್, ಬ್ಯೂಟಿಫುಲ್. ನಮ್ ಕೇಳುವಾಗಲೇ ಒಂದ್ ಸ್ವಲ್ಪ ಕೇಂಬತಿಗೆ ನಮ್ ಕಣ್ಣಿಗೆ ಹಿಂಗ್ ಕಟ್ತಾ ಇರತ್ತೆ, ಅದ್ ಹೆಂಗಿಬ್ಕೋ ಸಾಕ, ನಾವ್ ಕಾಣ್ಲಾ. ಈಗ ನೀನಾಸಂ ಹೆಗ್ಗೋಡು ಕಾಣ್ಕಂತನೇ ಆಸೆ ಇರತ್ತೆ. ಎಷ್ಟೋ ಜನ ಒಂದ್ಸಲ ಹೋಗಿ ಕಣ್ಕ ಬರ್ಕೊಲ್ಲಿ ಅಂತ ಇರತ್ತೆ ಮಾರಣ್ಣ. ಯಾಕಂದ್ರೆ ನಾವ್ ಕಾಲೇಜ್ ದಿನ
0: ಪ್ರೇಕ್ಷಣೀಯ ಸ್ಥಳ ಅಲ್ಲ ಆಕ್ಚುಲಿ,
1: ಅಲ್ಲ. ಆದ್ರೆ ಅದ್ರದ್ದೊಂದು ವೈಬ್ ಹೆಂಗ್ ಕ್ರಿಯೇಟ್ ಆಗಿರುತ್ತಂದ್ರೆ, ಒಂದ್ಸಲ ಹೋಗಿ ಕಾಣ್, ನಾವಲ್ಲಿ ಸೆಲೆಕ್ಟ್ ಆತೋ ಇಲ್ಲಿಯೋ ಹೋಗ್ತೋ ಇಲ್ಲಿ ಅದೆಲ್ಲ ಬೇರೆ, ಅದೆಲ್ಲ ಸೆಕೆಂಡ್ರಿ. ಅಲ್ಲಿ ಎಂತ ಒಂದು ಆತ್ತಂಬ್ರಲ್ಲ ಅದೇಂತ ಅಂದ್ರೆ ಅದು ಎಲ್ರಿಗೂ ಅಲ್ಲ, ಅದ್ರ ಬಗ್ಗೆ ಆಸಕ್ತಿ
0: ಮಾತ್ರ ಕನೆಕ್ಟ್ ಆಗುತ್ತೆ.
1: ಆ ತರದ್ದು ಈಗ ನೀನಾಸಂ ತಿರುಗಾಟ ನಾಟಕ ಬರತ್ತಂಬ್ರಂದ್ರೆ ಒಂದ್ಸಲ ಹೋಗಿ ಕಾಣ್ಕೆ ಎಲ್ಲ ನಾಟಕ ತರ ಅಲ್ಲ ನೀನಾಸಂ ಅವ್ರದ್ದು, ಅದೊಂದು ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಲ್ಲೆಲ್ಲ ನೀನಾಸಂ ತಿರುಗಾಟ ಅಂದ್ರೆ, ಹಾ ನೀನಾಸಂ ದಮ್ರ ಒಂದ್ಸಲ ಹೋಗಿ ಕಣ್ಕೋಬಪ್ಪನ ಹೆಂಗಿರುತ್ತೆ ಕಾಂಬ. ಇದು ನಾಟಕದ ಅಭಿರುಚಿ ಇಬ್ಬರಿಗೆ ಮಾತ್ರ. ಆದ್ರೆ ಈ ಅಭಿರುಚಿಗಳು ಬಂದ ಮೇಲೆ ನಿಮ್ಮ ಈ ನಾಟಕದ ಅದನ್ನ ನೋಡುವ ದೃಷ್ಟಿಕೋನ ಹೆಂಗ್ ಬದಲಾಯ್ತು ಈಗ ನೀನಾ ಸಮೀಗ ಹಾರ್ ಮೇಲೆ?
0: ನೀನಾ ಸಮೀಗ ಹೋದ್ಮೇಲೆ ಈಗ ಒಂದು ಮಧ್ಯಾಹ್ನದ ಒಂದು ಶೆಡ್ಯೂಲ್ ಇದೆ. ಏನು ಅಂದ್ರೆ ನಮಗೆ ಟಿವಿಯಲ್ಲಿ ಊಟ ಆದ ನಂತರ ಶೆಡ್ಯೂಲ್ ಅದು. ಟಿವಿಯಲ್ಲಿ ಈ 40-50 ವರ್ಷದಲ್ಲಿ ಯಾವ ಯಾವ ಬೆಸ್ಟ್ ನಾಟಕಗಳಾಗಿವೆ ಅದನ್ನ ತೋರಿಸ್ತಾರೆ ಅವರು. ನಾವೆಲ್ಲ ಕುತ್ಕೊಂಡು ಸೈಲೆಂಟ್ ಆಗಿ ನೋಡ್ತೀವಿ. ಅದಾದ್ಮೇಲೆ ಮಾರನೇ ದಿವಸ ಅದ್ರ ಬಗ್ಗೆ ಡಿಸ್ಕಷನ್ ಇರ್ತದೆ, ಆ ನಾಟಕದ ಬಗ್ಗೆ, ಆ ಸ್ಕ್ರಿಪ್ಟ್ ರೈಟರ್ ಬಗ್ಗೆ, ಆ ಡೈರೆಕ್ಟರ್ ಬಗ್ಗೆ, ಆ ನಾಟಕ ಏನ್ ಹೇಳ್ತಿದೆ ಅನ್ನೋದ್ರ ಬಗ್ಗೆ. ಸೊ ಅದನ್ನ ನೋಡ್ತಾ ನೋಡ್ತಾ ನೋಡ್ತಾ ನಾವೊಂದು ವರ್ಷದಲ್ಲಿ 10 ತಿಂಗಳಲ್ಲಿ ನಾವೊಂದು 100+ ನಾಟಕ ನೋಡಿರ್ತೀವಿ. ಸೊ ನಮ್ಗೊಂದು ಇದು ಗೊತ್ತಾಗ್ಬಿಟ್ಟಿರ್ತದೆ. ಆಮೇಲೆ ಆಗಿನ ಕಾಲದ ಧ್ರುವರಾಜ್ ದೇಶಪಾಂಡೆ ಅಂತ ಆಕ್ಟ್ರೆಸ್ನ ಅಭಿನಯವನ್ನು ನಾವು ನೋಡ್ತಿರ್ತೀವಲ್ಲ, ಅದನ್ನೊಂಥರ. ಆಮೇಲೆ 25 ವರ್ಷ ತಿರುಗಾಟ ನಾನು ಸ್ಟೂಡೆಂಟ್ ಆಗಿದ್ದಾಗ. ಸೊ ಬೆಸ್ಟ್ ಆ್ಯಕ್ಟ್ರ್ ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ, ನೀವು ತುಂಬ ನೋಡಿದಿರಿ ಅವ್ರನ್ನ ಸಿನಿಮಾದಲ್ಲಿ ಇರ್ತಾರೆ. ಯತೀಶ್ ಕೊಳ್ಳೆಗಾಲ, ಸಿತಾರಾ, ಶ್ವೇತಕ್ಕ, ಇವರೆಲ್ಲ ಆ ವರ್ಷದ ತಿರುಗಾಟಕ್ಕೆ ಅವರನ್ನ ಸೆಲೆಕ್ಟ್ ಮಾಡಿದರು. ಸೊ ನಮಗೆ ಸ್ಟೂಡೆಂಟ್ ಆಗಿ ನಮ್ಮ ಎದುರುಗಡೆಗಿರುವ ಮಾಡೆಲ್ಗಳು ತುಂಬ ಉತ್ಕೃಷ್ಟವಾದ ಮಾಡೆಲ್ಗಳು. ನಾವು ಪ್ರತಿ ಈಗ ಉದಾಹರಣೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಇದನ್ನು ಯಾವ ಇಂಟರ್ವ್ಯೂಲ್ಲೂ ಹೇಳಲಿಲ್ಲ ನಾನು. ಉದಾಹರಣೆಗೆ ಮುಣ್ಣಕಾಡು ಚಿನ್ನಸ್ವಾಮಿ ಅವ್ರ ಮಗ, ನಮ್ಮ ಕ್ಲಾಸ್ಮೇಟ್ ಆಗಿದ್ದ ಕವಿ ಅವ್ರ ಮಗ, ನಾವು ಊಟ ಮಾಡ್ತಾ ಇದ್ವಿ. ಈ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ನೀವು ನೋಡಿದಿರಿ ಅವ್ರನ್ನ ಶಾಖಾಹಾರಿ ಫಿಲ್ಮ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವರು ಶೈಲಾಕ್ ಪಾತ್ರ ಮಾಡ್ಬೇಕಿತ್ತು. ಗಡ್ಡ ಫುಲ್ ಗಡ್ಡ ಬಿಟ್ಕೊಂಡು ಆ ಶೈಲಾಕ್ ಒಂಥರ ಫ್ರಸ್ಟ್ರೇಷನ್ ಒಳಗಡೆ ಇರುವ ಶೇಕ್ಸ್ಪಿಯರ್ ನ ಕ್ಯಾರೆಕ್ಟರ್ ಅದು. ಸೊ ಅವರು ನನ್ನ ಎದುರುಗಡೆಗೆ ಇರುವ ನನ್ನ ಫ್ರೆಂಡ್ ಅನ್ನ ಅವನ ಪಕ್ಕದ ನಾನು ಕೂತಿದ್ದೆ, ಏನೋ ಗುರಾಯಿಸ್ತೀಯಾ ಅಂತಂದ್ರು. ಅವನು ಏನು ಗುರಾಯಿಸ್ತಾನೆ ಇರ್ಲಿಲ್ಲ ಆಕ್ಚುಲಿ, ನನ್ಗೆ ಗೊತ್ತು. ಯಾಕಣ ಅಂತ ಅವ, ಏನ್ ಯಾಕಣ, ಅವ್ರ ವಯಸ್ಸೇ ಒಂಥರ ಬೇಸು, ಏಯ್ ಏನ ನೀನ್, ಅದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಗೊತ್ತನ್ ಮನ್ ಅಂತ. ಆಮೇಲೆ ತುಂಬಾ ಹೊತ್ತಿಗೆ ಯಾಕಣ ಅಂತ ಇವನು, ಅವ್ರ ವಯಸ್ಸಿಗೆ ನಮಗೊಂಥರ ವೈಬ್ರೇಷನ್ ಪೂರ್ತಿ, ಆ ಊಟ ಮಾಡ್ತಿರೋ ಆ ಇಡೀ ಹಾಲ್ ವೈಬ್ರೇಷನು. ಆಮೇಲೆ ಮೌನ ಆಗ್ಬಿಟ್ವಿ ನಾವೆಲ್ಲ ಊಟ ಮುಗಿಯೋ ತನಕ. ಎಲ್ಲ ಇದ್ರು ತಿರ್ಗಾಡ್ದವ್ರು, ಅವರು ಕ್ಲಾಸ್ಮೇಟ್ಸು ಇದ್ದಾರೆ ನಮ್ಮದು. ಆಮೇಲೆ ಕೈ ತೊಳೆಯುವಾಗ ಅವನ ಪಕ್ಕದಲ್ಲಿ ನಾನು ಇದ್ದೆ, ಅವರು ಇದ್ರು. ಏನಿಲ್ಲ ಅಪ್ಪ, ಕ್ಯಾರೆಕ್ಟರ್ ಒಳಗಡೆ ಇದ್ದೆ, ಈ ಥರ ಒಂದು ಡೀಲ್ ಮಾಡಿದರೆ ಹೆಂಗಾಗತ್ತೆ ಅಂತ ನೋಡಬೇಕಿತ್ತು ಅಂತ.
1: ಅಲ್ಲೇ
0: ಹಾಂ, ಅವರ ರಿಹರ್ಸಲ್ ಕೇವಲ ಅಲ್ಲಿ ಮಾತ್ರ ನಡೆಯಲ್ಲ, ಒಂದು ಯಾವುದೋ ರೂಮು ಸ್ಟೇಜ್ ಮೇಲೆ ಮಾತ್ರ ಅಲ್ಲ, ಅವ್ರು ಬೀದಿಯಲ್ಲೂ ನಡೆಸ್ತಾರೆ. ಇದು ವರ್ಕ್ ಆಗುತ್ತಂತ ಕೆಲವು ಪೇಂಟರ್ಸ್ಗಳು ಹಾಗೆ ಮಾಡ್ತಾಯಿದ್ರು. ಅತ್ಯಂತ ಕ್ರೌರ್ಯವಾಗಿ ನಡ್ಕೋತಾ ಇದ್ರು. ನೀವು ವರ್ಲ್ಡ್ನ ಬೆಸ್ಟ್ ಪೇಂಟರ್ಸ್ಗಳೆಲ್ಲ ಈಗ ಡಾವಿಂಚಿ ಅಂಥವರೆಲ್ಲ, ಅದನ್ನು ಹೇಳಿ ನಾನು ಪೆಟ್ತಿನದ್ದು ಇದೆ ಅಂದರೆ, ಅವರು ಜಗತ್ತಿಗೆ ಸ್ವಲ್ಪ ಹಿಂಸೆ ಕೊಟ್ಟು ಆ ಹಿಂಸೆಯ ಚಿತ್ರಣ ಹೇಗಿದೆ ಅಂತ ನೋಡಿ ಪೇಂಟ್ ಮಾಡಿದವರು ಒಂದಿಷ್ಟಿದೆ ಅದು. ಹಾಗೆ ಅನುಭವಿಸೋರು ಇರ್ತಾರೆ. ಇದರ ಇವ್ರದ್ದು ಇವ್ರ ಸ್ಕ್ರಿಪ್ಟ್ ನೋಡಿದ್ರು ಕೂಡ ಸ್ಕ್ರಿಪ್ಟಲ್ಲಿ ಈ ಲೈನಿಗೆ ಅಂಡರ್ಲೈನು ಗ್ರೀನ್ ಅಲ್ಲಿ ಬರ್ಕೊಂಡಿರ್ತಾರೆ, ಈ ಮತ್ತೊಂದು ಲೈನಿಗೆ ರೆಡ್ಡಲ್ಲಿ, ಮತ್ತೊಂದು ಲೈನಿಗೆ ಬ್ಲ್ಯಾಕ್ ಅಲ್ಲಿ ಬರೆದಿರ್ತಾರೆ. ಅದರ ಅರ್ಥ ಆ ಕಲ್ಲರ್ನ ಲೈನಿಗೆ ತಕ್ಕ ಹಾಗೆ ಅವರ ರಸಗಳು ಕೂಡ ಬದಲಾಗತ್ತೆ. ಯಾವುದೋ ಒಂದು ರೆಡ್ಡಲ್ಲಿ ಇರೋದು ಬಹುಶಃ ಅವರಿಗೆ ರೌದ್ರ ರಸದಲ್ಲಿ ಕಂಡ್ರೆ, ಗ್ರೀನಲ್ಲಿ ಇರೋದು ಯಾವುದೋ ಶಾಂತ ರಸದಲ್ಲಿ ಕಂಡ್ರೆ, ಇನ್ಯಾವುದೋ ಬ್ಲ್ಯಾಕಲ್ಲಿ ಇರೋದು ಅವರಿಗೆ ಇನ್ನೊಂದು ಶೃಂಗಾರದಲ್ಲಿ ಕಾಣಿಸ್ಬೋದು. ಅಂದರೆ ಕಲಿಕೆಯನ್ನು ಸೆಗ್ಮೆಂಟ್ ಮಾಡಿ ನೋಡುವ ಕಲಿಕೆ ಇದೆ, ಈ ಥರದೊಂದು ಕಲಿಕೆ ಇದೆ. ಇದು ನಮ್ಮ ಎದುರುಗಡೆಗೆ ಮಾಡೆಲ್ ಆಗಿತ್ತು. ಸೊ ನಮಗೆ ಈ ಕಲಿಕೆ ಒಂದು ಕ್ಲಾಸ್ ರೂಮ್ ಒಳಗೆ ನಡೆಯೋದು ಮಾತ್ರ ಅಲ್ಲ, ಔಟ್ ಸೈಡ್ ಬೀದಿಯಲ್ಲೂ ಇಂಥ ಕಲಿಕೆಗಳಲ್ಲಿ ಅಲ್ಲಿದ್ದವು. ಸೊ ನಮ್ಮ ಎದುರುಗಡೆ ಇರುವ ಮಾಡೆಲ್ಗಳು ತುಂಬ ಚೆನ್ನಾಗಿರಬೇಕು, ಅದಕ್ಕೊಂದು ಅದೃಷ್ಟನೂ ಬೇಕು.
1: ನಿಜವಾಗ್ಲು ನಿಜವಾಗ್ಲು. ಈಗ ನೀವು ನಾಟಕ ನೋಡ್ತಾ ನೋಡ್ತಾ ನಾಟಕದ ಒಳಗೆ ಹೋಗ್ತಾ ಈ ನಾಟಕ ಕಲಿಯುವಿಕೆ ಇದೆಯಲ್ಲ, ಅದು ಬಹಳಷ್ಟು ಕೊಡುತ್ತೆ. ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಹಿಡಿದು ನೀವು ಸೂಕ್ಷ್ಮಗಳನ್ನ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಅಲ್ಲಿಂದನೆ ತುಂಬಾ ಕಲಿಯುತ್ತೀರಿ. ಆ ಸಣ್ಣ ಸಣ್ಣದು ನಿಮ್ಮ ಮನಸ್ಸಿನ ಒಳಗು ಹೋಗ್ಬಿಡತ್ತೆ. ಆದ್ರೆ ನೀವು ಇದೆಲ್ಲ ಕಲಿಯುವಾಗ ಅಂದ್ಕೊಂಡಿದ್ರಿಯಾ ನಾನು ನಿರ್ದೇಶಕ ಆಯ್ಕೋ ಇಲ್ಲ ಆಕ್ಟರ್ ಆಯ್ಕೋ ಹಿಂಗೆಲ್ಲ ಆದ್ರೂ ಆಲ್ರೆಡಿ ಡಿಸೈಡ್ ಆಗಿದ್ದಿತ್ತ ಹೆಂಗೆ?
0: ಇಲ್ಲ, ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಸ್ಟೂಡೆಂಟ್ ಪ್ರೊಡಕ್ಷನ್ ಅಲ್ಲಿ ಕೆಲವು ನಾಟಕಗಳಲ್ಲಿ ಮೇನ್ ಕ್ಯಾರೆಕ್ಟರ್, ಈಗ ಆಷಾಢದೊಂದು ದಿನದಲ್ಲಿ ಕಾಳಿದಾಸನೇ ನಾನು ಆತರ ಸಿಕ್ಕಿದೆ. ಆದ್ರೂ ನನಗೆ ಸ್ಟೂಡೆಂಟ್ ಆಗಿ ಒಂದಿಷ್ಟು ತಿರುಗಾಟ ಆಗುವ ತನಕನು ನನಗೆ ನಾನೊಬ್ಬ ನಟ ಅಂತ ನನಗೆ ಅನಿಸಿರಲಿಲ್ಲ. ಬಟ್ ಯಾವಾಗ ನಾನು ನಿರ್ದೇಶನ ಕೇಳಿದೆ, ನಿರ್ದೇಶಕನಿಗೆ ಇರುವ ಚಾನ್ಸ್ ಏನು ಅಂದ್ರೆ, ಆತ ಒಂದು 40 ಪಾತ್ರ ಇದ್ರೆ ಒಂದು ನಾಟಕದಲ್ಲಿ, ಆ 40 ಪಾತ್ರಗಳ ಆಯಾಮ ಅವನಿಗೆ ಗೊತ್ತಿರ್ತದೆ. ಒಂದು ವೇಳೆ ಆಕ್ಟರ್ಸ್ ಕೈಯಲ್ಲಿ ಆಗಲ್ಲ, ನಟ ನಟಿಯರ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹಿಂಗೆ ಮಾಡಬಾರ್ದು ಡೈರೆಕ್ಟರ್. ಬಟ್ ನಾನು ಮಾಡ್ತಿದ್ದೆ, ನಾನು ಹೋಗಿ ಸ್ಟೇಜ್ ಮೇಲೆ ಅದನ್ನು ಅಭಿನಯಿಸ್ತಿದ್ದೆ. ಇದರಿಂದ ಏನಾಗ್ತಿದೆ ಅಂದರೆ ಎಲ್ಲ ಪಾತ್ರಗಳು ನನ್ನೊಳಗಡೆ ಇಳಿತಿದ್ವು, ಆ ಥರದೊಂದು ಪ್ರಾಕ್ಟೀಸ್ ಸಿಕ್ತಿತ್ತು. ಡೈರೆಕ್ಟ್ರು ಈ ಥರದೊಂದು ಪ್ರಾಕ್ಟೀಸಿಗೆ ಇಳಿತಾರೆ ತುಂಬ ಜನ. ಈವನ್ ಫಿಲ್ಮ್ ಅಲ್ಲೂ ಕೂಡ ಮಾಡ್ತಾರೆ, ರಾಜಮೌಳಿ ಆಕ್ಟೇ ಮಾಡ್ತಾರೆ. ಹ್ಮ್, ತುಂಬಾ ಒಳ್ಳೆ ನಟ ಅವ್ರು ಆಕ್ಚುಲಿ. ಹೌದು, ಅವ್ರ ಆಕ್ಟಿಂಗ್ ಪಾರ್ಟ್ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ನಿಮ್ಗೆ ಅವರು ಶೂಟಿಂಗ್ ಮಾಡ್ತಿರುವಾಗ ಅವ್ರು ಆಕ್ಟಿಂಗ್ ಮಾಡ್ತಾ ಇರೋದನ್ನ ನೋಡ್ಬೇಕು, ಅವ್ರು ಬೆಂಕಿ ಹಂಗಿರ್ತಾರೆ. ಈವನ್ ನಮ್ಮ ಊರಿನ ರಿಷಬ್ ಅವರು ಕೂಡ ಅವರು ಆಕ್ಟಿಂಗು ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾ ಇನ್ನೊಬ್ಬರಿಗೆ ಆಕ್ಟಿಂಗು ಹೇಳ್ಕೊಡ್ತೀರಿ. ಹಾಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡುವ ಒಂದು ರುಚಿ ನನಗೆ ಆಮೇಲೆ ಸಿಕ್ಕಿದ್ದು. ಸ್ಟೂಡೆಂಟ್ ಆಗಿರುವಾಗಲೇ ನಾನು ಸುಮ್ಮನೆ ಇದ್ದೆ, ಇದು ಸುಮ್ಮನೆ ಇರುವುದೇ ತುಂಬ ಮುಖ್ಯ. ನಾವು ಏನೇನೋ ಆಗಬೇಕು ಅಂತ ಅಂದ್ಕೊಂಡು ಆದರೆ ಅದು ಹಾಗೆ ಆಗುವುದಿಲ್ಲ, ಆಗುವಿಕೆ ಘಟಿಸುವುದಿಲ್ಲ. ನಾವು ಕೆಲವು ಸತಿ ಸುಮ್ಮನೆ ನೀರಲ್ಲಿ ಇದ್ದರೆ ನಮಗೆ ಮೈಗೆ ಆ ಚಳಿ ತಾಗ್ತದೆ, ಹಾಗೆ ತಾಗುವಷ್ಟು ನಾವು ಶಾಂತವಾಗಿ ಅದಕ್ಕೆ ಒಳಗೊಳ್ಳಬೇಕು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಭವಿಷ್ಯದ ಬಗ್ಗೆ ಭಾಳ ಕನಸು ಕಾಣ್ತೀವಿ ನಾವು. ಹಿಂಗಾಗಬೇಕು ದೊಡ್ಡ ಗುರಿ ಇಟ್ಕೋಬೇಕು. ನನಗೊಂದು ಅಪೋಸ್, ನಾನು ಅದನ್ನು ವಿರೋಧಿಸ್ತೀನಿ ಅಂತಲ್ಲ, ಒಂದು ಸಣ್ಣ ಮಟ್ಟದ ಇದೇನು ಅಂದರೆ ನೀವು ಆ ಪ್ಲೇಸಿಗೆ ಹೋಗಬೇಕು, ಆ ವಾತಾವರಣದಲ್ಲಿ ಇರಬೇಕು. ಸಮಸ್ಯೆ ವಾತಾವರಣಕ್ಕೆ ಹೋಗದೇ ಇದ್ರೆ ಸಮಸ್ಯೆ. ಈಗ ನಿಮ್ಗೆ ಏನೋ ಕಲಿಬೇಕು, ನೀವು ಆ ವಾತಾವರಣಕ್ಕೆ ಹೋಗ್ಬೇಕು. ನೀವು ಮನೆಯಲ್ಲೇ ಕೂತು ನನಗದಿಷ್ಟ ಅಂದ್ರೆ ಬರಲ್ಲ, ನೀವು ಆ ವಾತಾವರಣಕ್ಕೆ ಹೋಗ್ಬೇಕು. ವಾತಾವರಣಕ್ಕೆ ಹೋಗುವಷ್ಟು ನೀವು ಬೆಳೆದಿರ್ಬೇಕು. ಇವನ್ ಇಂಟರ್ವ್ಯೂ ಪಾಸ್ ಆಗುವಷ್ಟು ನಾನು ಬೆಳೆದಿರ್ಬೇಕು, ನನಗೇನೋ ಗೊತ್ತಿರಬೇಕು, ಒಂದಿಷ್ಟು ಮ್ಯೂಸಿಕ್ ಅದು ಇದು ಗೊತ್ತಿರಬೇಕು. ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಆಗುವ ಎಲ್ಲ ಕ್ರಿಯೆಗಳಿಗೂ ಒಳಗೊಳ್ಳಬೇಕು ಅಂತಂದ್ರೆ ನಾನು ಜೀರೋ ಆಗಬೇಕು. ನಾನು ಭವಿಷ್ಯದ ಬಗ್ಗೆನೂ ಚಿಂತೆ ಮಾಡಬಾರ್ದು, ನನ್ನ ಹಿಂದೆ ಹೀಗಾಗಿದೆ ಅನ್ನೋದನ್ನು ಚಿಂತೆ ಮಾಡಬಾರ್ದು. ವರ್ತಮಾನದಲ್ಲಿರ್ಬೇಕು. ಈವನ್ ನೀನಾಸಮ್ ವರ್ತಮಾನದಲ್ಲಿ ಇರಿಸ್ತದೆ. ಮೆಕಾಲೆ ಸಿಸ್ಟಮ್ನ ಎಜುಕೇಷನ್ನಲ್ಲಿ ಏನಿದೆ ಅಂದರೆ ನೀವು ಕ್ಲಾಸ್ ರೂಮ್ ಒಳಗಡೆ ಕೂತ್ಕೋತೀರಿ, ಎದುರುಗಡೆ ಟೀಚರ್ ಇರ್ತಾರೆ, ಇಲ್ಲಿ ಸ್ಟೂಡೆಂಟ್ ಇರ್ತಾರೆ, ಅವರು ಪಾಠ ಮಾಡೋದನ್ನು ಕೇಳ್ತಾರೆ. ಇನ್ನು ಸ್ಪೋರ್ಟ್ಸ್ ಎಲ್ಲಿ ನಡೀತದೆ? ಗ್ರೌಂಡಲ್ಲಿ ನಡೀತದೆ. ಥಿಯೇಟ್ರಲ್ಲಿ ಏನಾಗುತ್ತೆ? ಸ್ಪೋರ್ಟ್ಸು ಮತ್ತು ಪಾಠ ಎರಡು ಇಲ್ಲೇ ನಡೀತದೆ. ಅಂದರೆ ಇವ್ರ ಬಾಡಿ ಮೂವ್ಮೆಂಟು ಇಲ್ಲಿ ವರ್ಕ್ ಆಗಬೇಕು. ನೀವು ಹೇಳಿದ ಕಾನ್ಸಂಟ್ರೇಷನ್ ಯಾಕೆ ಇದಕ್ಕೆ ಜಾಸ್ತಿ ಬೇಕು ಅಂದರೆ ದೇಹಾಭಿವ್ಯಕ್ತಿಯೂ ಬೇಕು, ಭಾವಾಭಿವ್ಯಕ್ತಿಯೂ ಬೇಕು, ಅವನಿಗೆ ಥಿಯೇಟ್ರ್ ಬಗ್ಗೆ ನಾಲೆಜ್ಜು ಬೇಕು. ಬರೀ ಥಿಯರಿ ಮಾತ್ರ ಅಲ್ಲ, ಸೊ ಅವನ ಪೂರ್ತಿ ಕೊಟ್ಟುಕೊಳ್ಳುವಿಕೆ ಥಿಯೇಟ್ರಲ್ಲಾಗತ್ತೆ. ನಾನು ಹೇಳ್ತಿದ್ದೆ ಯಾವ್ಯಾವುದೋ ದೇಶದಲ್ಲಿ ಮಿಲಿಟ್ರಿ ಖಾಯಂ ಅಂತ ಎಲ್ಲರೂ ಒಂದ್ಸತಿ ಸೈನ್ಯಕ್ಕೆ ಸೇರಬೇಕು ಅಂತ ಇರ್ತಾರೆ. ನಮ್ಮ ದೇಶದಲ್ಲಿ ಎಲ್ಲರೂ ಥಿಯೇಟರ್ ಸ್ಕೂಲಿಗೆ ಹೋಗಬೇಕು. ಅದು ಮಾನವ ಅಧ್ಯಯನ ಕೇಂದ್ರ ಆ್ಯಕ್ಚುಲಿ. ಇಲ್ಲೇ ಭಂಡಾರ್ ಕಾರ್ಸಲ್ಲೇ ಇತ್ತು ಅದನ್ನ. ಈಗ
1: ರಂಗಾಧ್ಯಯನ
0: ನಾನೇ ಒಂದೆರಡು ಪ್ರೊಡಕ್ಷನ್ ಮಾಡಿದ್ದೆ ಬಂದು ವಸಂತ ಬನ್ನಾಟಿ ಅವರಿದ್ದಾಗ. ಸೊ ಅಲ್ಲಿ ಒಂದು ಸ್ಕೂಲಲ್ಲಿ ಥಿಯೇಟರ್ ಸ್ಕೂಲ್ ಇರಬೇಕು ಆ್ಯಕ್ಚುಲಿ. ಆಮೇಲೆ ಎಲ್ಲರೂ ಥಿಯೇಟರ್ ಸ್ಕೂಲಿಗೆ ಹೋಗಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಭಾವ ಅಂದರೆ ಏನು? ಭಾವ ಬುದ್ಧಿ ದೇಹಗಳ ಸಮ್ಮಿಳಿತ ತ್ರಿವೇಣಿ ಸಂಗಮ ಹೆಂಗಾಗುತ್ತೆ ಅಂತ ನೋಡಬೇಕು. ಅದು ಕೂಡ ಒಂದು ಭಾಳ ದೊಡ್ಡ ಕಲಿಕೆ.
1: ಈಗ ನೀವು ನಿರ್ದೇಶಕರ ಆದ್ರೆಯ ನಟರಾದ್ರೆಯ ಈಗ ನೀನಾಸಮ್ಮಲ್ಲಿ ತಿರುಗಾಟ ಎಲ್ಲ ಮುಗಿಸಿ ಆದ್ಮೇಲೆ ಎಂತ ಆದ್ರೆ ಕಡೆ ಕೂಡಲೇ
0: ಅಲ್ಲಿ ನಟನೆಯ ಪಾಠಗಳೇ ಆಗೋದು. ನಮಗೆ ನಿರ್ದೇಶಕರು ಏನಾಗಬೇಕು ಅದನ್ನ ಹೇಳ್ಕೊಡಲ್ಲ ಅಲ್ಲಿ. ಅದನ್ನ ನಾವು ಆಮೇಲೆ ಆಗಿಸ್ಕೊಳ್ಳೋದು. ಫಸ್ಟ್ ನಟ ಆಗ್ಲಿಕ್ಕೆ ಹೋಗಿದ್ದೆ ನಾನು, ಆದೆ ಅಂತ ಹೇಳಾರೆ ಆಗ್ಲಿಕ್ಕೆ ಹೋಗಿದ್ದು. ಆಮೇಲೆ ನನ್ನ ಒಲವು ಬಹುಶಃ ನಿರ್ದೇಶಕ. ಈ ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ ಬೇರೆ ಸ್ಟೇಟಲ್ಲಿ ಈ ತರ ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವವರಿಗೆ ಕೋಟ್ ಮಾಡ್ತೀನಿ, ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವರಿಗೆ ಮಾತ್ರ ಇದು. ಸಿನಿಮಾ ಸೀರಿಯಲ್ ಹೋಗ್ತೀನಿ ಅನ್ನೋರಿಗಲ್ಲ, ಇರ್ತೀನಿ ಅನ್ನೋರಿಗೆ ನಟನೆಯಲ್ಲೇ ಜೀವನ ಸಾಗಲ್ಲ ಇಲ್ಲಿ. ಈಗೇನೋ ಗೌರ್ಮೆಂಟ್ ಸ್ವಲ್ಪ ಬಂತು, ಬಟ್ ನಾನು ಬಂದ 15 ಇಯರ್ಸ್ ಬ್ಯಾಕು ಸಾಗಲ್ಲ. ಅವ್ರ ಡೈರೆಕ್ಷನಿಗೆ ಅನಿವಾರ್ಯವಾಗಿ ಇಳಿಲೇಬೇಕು. ಈವನ್ ಅವ್ರು ಬೇರೆ ವರ್ಕ್ ಮಾಡ್ಬೋದು, ಬೇರೆ ಟೀಚರ್ ಆಗ್ಬೋದು, ಇನ್ನೆಲ್ಲೋ ಇಂಜಿನಿಯರಿಂಗ್ ಆಗ್ಬೋದು, ಇನ್ನೋ ಡಾಕ್ಟರ್ ಆಗ್ಬೋದು, ಥಿಯೇಟರ್ನಲ್ಲೇ ಇರ್ತಾರೆ ಅಂತಂದರೆ ನಟನೆಯಲ್ಲೇ ಜೀವನ ಮಾಡುವಷ್ಟು ಸ್ಯಾಲ್ರಿಯನ್ನು ಸಂಬಳವನ್ನು ಆರ್ಥಿಕವಾಗಿ ನಮಗೆ ಇದು ಕರ್ನಾಟಕ ಇನ್ನೂ ಒದಗಿಸಿಕೊಟ್ಟಿಲ್ಲ. ಸೊ ನಿರ್ದೇಶನಕ್ಕೆ ನಾನು ನನಗೊಂದು ಒಳಗಡೆ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ನಾನು ಹೇಳಿದ್ನಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಿರ್ದೇಶನಕ್ಕೆ ಇಳಿದದ್ದು ಅಲ್ಲ. ಏನೋ ನಾನು ಓದು ಇತ್ತು ಆ್ಯಕ್ಚುಲಿ. ನಾನು ಆವಾಗಲೇ ಅನಂತಮೂರ್ತಿ, ಶಿವರಾಮ್ ಕಾರಂತರು, ಕುವೆಂಪು ಅವ್ರದ್ದು ಎಲ್ಲ ಪುಸ್ತಕಗಳನ್ನು ಓದ್ಬಿಟ್ಟಿದ್ದೆ, ಅಷ್ಟು ಓದ್ಬಿಟ್ಟು ನಾನು ಹೈಸ್ಕೂಲಲ್ಲೇ ಮುಗಿಸ್ಬಿಟ್ಟಿದ್ದೆ. ಈ ಥರದ್ದು ಒಂದು ಓದು ಬೇಕು. ಓದು ಇಲ್ಲದೇ ಇದ್ದರೆ ನಾವು ನಮಗೆ ನಾಲೆಜ್ ಬೆಳೆಯಲ್ಲ, ಅಥವಾ ನಿಮ್ಗೆ ಇಮ್ಯಾಜಿನೇಷನ್ ಬೆಳೆಯಲ್ಲ. ಕಾಲ್ಪನಿಕ ಲೋಕವು ದೊಡ್ಡದಾಗಿರಬೇಕು ನಿಮಗೆ.
1: ನಿಜ, ಹೌದು.
0: ಇವತ್ತಿನದು ರಂಗಭೂಮಿಗೆ ಬರುವ ಅಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತಂದ್ರೆ ಬಹಳ ದೊಡ್ಡ ಸ್ಕಿಲ್ ಇರ್ತದೆ. ತುಂಬ ಚೆನ್ನಾಗಿ ಒಬ್ಬರು ಕರ್ನಾಟಕ ಹಿಂದೂಸ್ತಾನಿನೂ ಕಲ್ತಿರ್ಬೋದು, ಅವ್ರು ಯಕ್ಷಗಾನ, ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿನೂ ಕಲ್ತಿರ್ಬೋದು, ಎಲ್ಲವೂ ಅವ್ರಿಗೆ ಆ್ಯಕ್ಟಿಗೂ ಮಾಡ್ತಿರ್ಬೋದು. ಆದರೂ ಅವ್ರು ಬೆಳೆಯೋದೆ ಉಳಿದಿರೋದನ್ನು ನಾನು ನೋಡ್ತೀನಿ. ಯಾಕಂದ್ರೆ ಅವರಲ್ಲಿ ಓದು ಇಲ್ಲ. ಓದು ಬೇಕೇ ಬೇಕು. ಓದು ಇಲ್ಲದೆಯೇ ರಂಗಭೂಮಿಯಲ್ಲಿ ನಿರ್ದೇಶಕ ಅಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೀವು ನಟ ಆಗಬೇಕು ಅಂತಂದ್ರೆ ನಿಮ್ಗೊಂದು ಸಾಧಾರಣ ಮಟ್ಟದ ಓದು ಬೇಕೇ ಬೇಕು.
1: ಸೊ ಓದು ಅನ್ನೋದು ಬಹಳ
0: ಬಹಳ ಇಂಪಾರ್ಟೆಂಟ್.
1: ರಂಗ ಭೂಮಿಯನ್ನು ಆ ಭೂಮಿಯಲ್ಲಿ ಉಳಿಬೇಕಾದ್ರೆ ಅಂತ ಹೇಳ್ತಾರೆ. ಈಗ ನಿಮ್ದೀಗ ನೀನಾಸಮ್ಮಲ್ಲ ಆಯ್ತು ತಿರುಗಾಟ ಆದ್ಮೇಲೆ ಕಡೆಗೆ ಎಂತ ಇತ್ತು? ಕಡೆಗೆ ಸೀದಾ ನಾಟಕ ಶುರು ಮಾಡ್ರಿ ಅಥವಾ ಎಂತ ಮಾಡ್ರಿ, ಹೆಂಗಿತ್ತು ಬದುಕು ಅಂತ?
0: ಸ್ವಲ್ಪ ವರ್ಷ ಬೇರೆ ಬೇರೆ ಟೀಮ್ನವರೆಲ್ಲ ಕರೆಸಿ ನನ್ನ ನಾಟಕ ಮಾಡಿಸ್ಲಿಕ್ಕೆಲ್ಲ ಕರಿತಾ ಇದ್ರು. ಅದರಿಂದ ಕರ್ನಾಟಕದಾದ್ಯಂತ ಮೂವ್ ಆಗ್ತಿದ್ದೆ. ಒಂದೊಂದು ತಿಂಗಳು ಕೋಲಾರ, ಒಂದು ತಿಂಗಳೆಲ್ಲೋ ಬೀದರು, ಒಂದು ತಿಂಗಳು ವೆಟರ್ನರಿ ಅಗ್ರಿಕಲ್ಚರ್ ಕಾಲೇಜ್ಗಳು. ಇವತ್ತಿಗೂ ಭಾಳ ಚೆನ್ನಾಗಿ ಅಲ್ಲಿ ಕಾಂಪಿಟೇಷನ್ ಮಾಡ್ತವೆ ನೋಡಿ. ಅವ್ರು ಸೈ ಇಡೀ ಕರ್ನಾಟಕದಾದ್ಯಂತ, ಇವನ್ ದೇಶಾದ್ಯಂತ ಆರ್ಟ್ ಸ್ಟೂಡೆಂಟ್ಸ್ ಎಲ್ಲ ಥಿಯೇಟರ್ ಮಾಡ್ತಿರೋದು ನಂಬಿ ಮಾಡ್ತಿರೋದು ಸೈನ್ಸ್ ಸ್ಟೂಡೆಂಟ್ಸ್. ಈವನ್ ನಾನು ಪಿ ಸಿ ಎಂ ಬಿ ಸೈನ್ಸ್ ಸ್ಟೂಡೆಂಟ್, ಸೈನ್ಸ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ನಾಟಕ ಮಾಡ್ತಿರೋದು ಆರ್ಟ್ ಸ್ಟೂಡೆಂಟ್ಸ್ ಅಲ್ಲ, ಇದು ವಿಚಿತ್ರ. ಆಮೇಲೆ ಅವರು ಹಣ ಹಾಕ್ತಿದ್ದು, ಹಣ ಹಾಕಿ ಬೆಳೆಸ್ತಿದ್ದಾರೆ. ಅಂದರೆ 25 ವರ್ಷದ ಹಿಂದಿನ ಒಬ್ಬ ಸ್ಟೂಡೆಂಟು ಇವತ್ತಿಗೂ ಕೂಡ ವೆಟರ್ನರಿಗೆ ಅಥವಾ ಅಗ್ರಿಕಲ್ಚರಿಗೆ ಒಂದು ಒಂದು ಪ್ರೋಗ್ರಾಮ್ ಆಗುತ್ತೆ ಅಂತಿದ್ರೆ ನಂದೊಂದಿಷ್ಟು ಅಂತೇಳಿ ಅವನು ಎಲ್ಲೋ ಅಮೆರಿಕನೋ ಕೆನಡಾ ಅಲ್ಲೆಲ್ಲೋ ಇಂಗ್ಲೆಂಡ್ ಎಲ್ಲ ಕೂತ್ಕೊಂಡು ಅಂತ ಕಳಿಸ್ತಾನೆ. ಅವನಿಗೆ ಅದೊಂದು ರಂಗ ಪ್ರೀತಿ, ಆ ರಂಗ ಪ್ರೀತಿ ಅವ್ರಿಗೆ 25 ವರ್ಷದ ಹಿಂದೆನೇ ಬೆಳೆದಿದೆ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇವತ್ತು ಇಲ್ಲೆಲ್ಲೂ ಆ ಥರದ್ ನಾನು ನೋಡಿಲ್ಲ. ಅದಾದ್ಮೇಲೆ ನಾನು ಮೈಸೂರು ರಂಗಾಯಣದಲ್ಲಿ ಟೀಚರ್ ಆದೆ, ಆಕ್ಟಿಂಗ್ ಟೀಚರ್ ಆದೆ. ಒಂದು 2 ವರ್ಷ ಅಲ್ಲಿದ್ದೆ. ಅದಾದ್ಮೇಲೆ ಫ್ರೀಲೈನ್ಸ್ ಆಗಿ ಹಿಂಗೆ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈಗ ಸಂಘ ಸಂಸ್ಥೆಗಳೆಲ್ಲ ಕರೀತಾರೆ. ಈಗ ಸದ್ಯಕ್ಕೆ ಮಣಿಪಾಲದಲ್ಲಿ ಪ್ರಖ್ಯಾತ ನಟ ಪ್ರಕಾಶ್ ರೈ ಅವರು ಒಂದು ನಿರ್ದಿಗಂತ ಅಂತ ಒಂದು ಸಂಸ್ಥೆ ಮಾಡ್ತಿದ್ದಾರೆ ರಂಗ ಥಿಯೇಟರ್ ಕೆಲಸಗಳಿಗೆ. ಸೊ ಅಲ್ಲಿ ನಾನು ಒಂದು ಸ್ವಲ್ಪ ವರ್ಷ ಇರುವ ಹಾಗೆ ಅಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ, ಶುರು ಆಗ್ಬೇಕಷ್ಟೇ.
1: ಓಕೆ, ನೀವು ಈ ನಾಟಕದವರಂದ್ರೆ ಹೆಚ್ಚಾಗಿ ಅಂದ್ರೆ ರಂಗಭೂಮಿಯವರಂದ್ರೆ ಅಂತರ್ಮುಖಿಗಳೇನು ಅಂತ ನನಗೆ ತುಂಬಾ ಸಲ ಅನ್ಸೋದಿದೆ. ಅವರು ದೇ ಆರ್ ಇಂಟ್ರೋವರ್ಟ್, ಅವ್ರು ಅವರಷ್ಟಕ್ಕೆ ಯೋಚನೆ ಮಾಡಿರ್ತಾರೆ, ಅವರದೇ ಗುಂಗಿನಲ್ಲಿರ್ತಾರೆ. ಅವರು ಪ್ರಪಂಚದ ಬೇರೆ ವ್ಯಕ್ತಿಗಳ ಬಗ್ಗೆ ಎಲ್ಲ ಅಂದ್ರೆ ಅಷ್ಟು ರಿಯಾಕ್ಟ್ ಮಾಡೋದು ಅಥವಾ ಇನ್ನೊಂದಿಲ್ಲ. ಅವರು ನೋಡುವಾಗಲೇ ಅವರನ್ನು ಸ್ವಲ್ಪ ಬೇರೆಯವರಿಗಿಂತ ವಿಭಿನ್ನ ಅಂತ ಅನ್ಸೋದಿದೆ. ಅದು ನಿಜಾನ? ನಿಮ್ಗೇನು ಅನ್ಸುತ್ತೆ ಗಣೇಶ್ ಮಂದಾರ್ತಿ ಅವರ?
0: ಎರಡೂ ಎರಡೂ ಇತ್ತು ಅದ್ರಲ್ಲಿ. ಆಕ್ಚುಲಿ ಅವನು ಒಂದು ಕ್ಯಾರೆಕ್ಟರ್ ಬಗ್ಗೆ ಒಳಗಡೆ ನುಗ್ಗದೆಯೇ ಅವನು ಅದನ್ನು ಹೊರಗಡೆ ಅಭಿವ್ಯಕ್ತಿಗೊಳಿಸ್ಲಿಕ್ಕಾಗಲ್ಲ. ಇನ್ನೊಂದು, ನೀವು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡೋದಾದ್ರೆ ಒಬ್ಬ ನಟ ಅಥವಾ ನಟಿ ಅಂತಂದ್ರೆ ಏನು, ಅವ ಜಗತ್ತಿನಲ್ಲಿ ನೋಡಿರುವುದನ್ನ ಆಗಿರುವುದನ್ನೇ ಅಭಿವ್ಯಕ್ತಿಸಬೇಕು ಅಂತಂದ್ರೆ ಅವ ಜಗತ್ತಿನ ಜೊತೆಗೆ ಹೆಚ್ಚು ಇನ್ವಾಲ್ವ್ ಆಗಿರ್ತಾನೆ. ಹೆಚ್ಚು ಇನ್ವಾಲ್ವ್ ಆಗಿರ್ಬೇಕು ಅಂತಂದ್ರೆ ಅವ ಅವನ ಮಾತುಗಳನ್ನ ಕಡಿಮೆ ಮಾಡ್ಕೋಬೇಕು. ನೀವು ಏನು ಮಾತಾಡ್ತಿದ್ದೀರಿ, ನೀವು ಹೇಗೆ ಕೈ ಕಟ್ಟಿದ್ದೀರಿ, ನಿಮ್ಮನ್ನು ಪೂರ್ತಿ ನಿಮ್ಮ ಬಿಂದಿಯ ಹೇಗಿದೆ, ನೀವು ಹೇಗೆ ಕೂತಿದ್ದೀರಿ. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ನೀವು ಕೂತಿರೋ ಆಧಾರದ ಮೇಲೆ 40% ನಿಮ್ಮ ಕ್ಯಾರೆಕ್ಟರ್ ಹೇಳ್ಬೋದು ಅಂತ. ಇದು ಸ್ಟಡಿ ಇದೆ ಆ್ಯಕ್ಚುಲಿ. ಚಾರ್ಲ್ಸ್ ಯುಂಗು ಹೇಳ್ತಾನೆ, ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ. ಆ್ಯಕ್ಚುಲಿ ಹೌದು. ಈವನ್ ಚಾರ್ಲ್ಸ್ ಯುಂಗ್ ಇನ್ನೂ ಚೆನ್ನಾಗಿ ಹೇಳ್ತಾನವ. ಅವನ ಅನಿಮಾ ಅನಿಮೇಷನ್ ಶಾಡೋ ಬಗ್ಗೆ ಎಲ್ಲ ಮಾತಾಡ್ತಾನವ. ಅನಿಮಾ ಅನಿಮೇಷನ್ ನೋಡಿ, ಅದು ಅನಿಮಾ ಅನ್ನುವ ವರ್ಡೇ ಲ್ಯಾಟಿನ್ ಗ್ರೀಕ್ ಇಂದ ಈ ಕಡೆ ಬಂದು ಎನಿಮಿ ಆಗಿಬಿಟ್ಟಿದೆ. ಅದು ಗಂಡಿನೊಳಗಿರುವ ಹೆಣ್ಣುತನ, ಹೆಣ್ಣಿನೊಳಗಿರುವ ಗಂಡುತನ. ಆಮೇಲೆ ಅನಿಮಲ್ ಪಶು ಸಹಜ ಅಭಿವ್ಯಕ್ತಿಗಳು ಒಬ್ಬ ಮನುಷ್ಯನೊಳಗಡೆ ಹೆಂಗೆಲ್ಲ ಇರ್ತದೆ ಅನ್ನೋದ್ರ ಬಗ್ಗೆ ಅವನು ತುಂಬ ಕುಲುಂಕುಶವಾಗಿ ಮಾತಾಡ್ತಾನೆ. ನಮಗೆ ಜಗತ್ತಿನಲ್ಲಿ ಆಗುವ ಎಲ್ಲರ ಬಗೆಗೂ ಎಲ್ಲದರ ಬಗೆಗೂ ಕುತೂಹಲ ಬೇಕು ನಟರಿಗೆ. ಈಗ ನೀರಲ್ಲಿ ಮೀನು ಈಜಾಡ್ತಿದೆ, ಮೀನು ಹೇಗೆ ಈಜಾಡ್ತಿದೆ ಅಂತ ಅವನು 100% ಏಕಾಗ್ರತೆಯಿಂದ ನೋಡುವ ಒಂದು ಶಕ್ತಿ ನಟನಿಗೆ ಬೇಕು. ಇಲ್ಲ ಅಂದ್ರೆ ಅವ ಅದನ್ನ ಸ್ಟೇಜಲ್ಲಿ ಹೇಗೆ ಅದನ್ನ ಅಭಿವ್ಯಕ್ತಿಸಬೇಕು ಅಂತ ಅವ ಅದನ್ನ ತುಂಬಾ ಕುಲಂಕುಶವಾಗಿ ನೋಡ್ಬೇಕು. ಈಗ ಯಾವನು ಒಬ್ಬ ಹಸಿದಿರ್ತಾನೆ, ಅವನ ಹಸಿವಿನ ತೀವ್ರತೆ ಎಷ್ಟು ಅಂತ ನೋಡಬೇಕು ಅಂದ್ರೆ ಇವ ಅಷ್ಟು ಹಸಿದಿರ್ಬೇಕು. ಕೂತ್ಕೋಬೇಕು ಅವ ಭಿಕ್ಷುಕನ ನಿಜವಾದ, ಈಗ ಧನುಷ್ಯ ಮೊನ್ನೆ ಕುಬೇರ ಅಂತ ಒಂದು ಮೂವಿ ಮಾಡಿದ, ನಿಜವಾದ ಹಸಿವು ಗೊತ್ತಾಗಬೇಕು ಅಂದ್ರೆ ಅವ ಆ ತರ ಈವನ್ ಬೇಡ. ನಾನು ಹೇಳ್ತೀನಿ, ಟಾಮ್ ಹ್ಯಾಂಕ್ಸ್ ಜಗತ್ತಿನ ಬಹಳ ಫೇಮಸ್ ನಟ, ಅವನು ಕಾಸ್ಟೇವೇ ಮೂವಿ ಮಾಡಿದಾಗ ಅದು ಆಸ್ಕರ್ ಸಿಕ್ಕಿದೆ ಅವನಿಗೆ ಮಾಡಿದಾಗ, ಒಂದು ದ್ವೀಪದ ನಡುವೆ ಒಂದು ಪ್ಲೇನ್ ಕ್ಲಾಶ್ ಆಗಿ ಒಬ್ಬ ಸಿಂಗಲ್ ಪರ್ಸನ್ ಬಿದ್ದು ಹೇಗೆ ಆದಿಮ ಜನಾಂಗ ಹೇಗೆ ಬೆಳೆದಿರ್ಬೋದು ಅನ್ನೋದನ್ನು ಕೂಲಂಕುಷವಾಗಿ ಅಲ್ಲಿ ತೋರಿಸಿದ್ದಾರೆ. ಅವನಿಗೆ ಬೆಂಕಿಯೂ ಇಲ್ಲ, ಅವನಿಗೆ ಬೆಂಕಿನೂ ಕಂಡುಹಿಡಿಬೇಕಾಗಿದೆ. ಅವ ಆಧುನಿಕ ಮನುಷ್ಯ ಬೆಂಕಿನ ಕಂಡುಹಿಡಿತಾನೆ. ಸೊ ಅಲ್ಲಿಂದ ವಾಪಸ್ ಶಿಲಾಯುಗಕ್ಕೆ ಹೋಗ್ತಾರೆ ಅವರು. ಶಿಲಾಯುಗದ ಕಥೆಯಿಂದ ಹಿಂಗೆ ಆಗಿರ್ಬೋದು ಅಂತ ಅವನು ಅಲ್ಲಿನ ಡೈರೆಕ್ಟರ್ಗಳಿಗೆ, ಅಲ್ಲಿನ ಕ್ಯಾಮರಾಮನ್ಗಳಿಗೆ, ಅಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ದಯವಿಟ್ಟು ನೀವು ಕೆಲವಾರು ದಿವಸಗಳ ಮಟ್ಟಿಗೆ, ತಿಂಗಳ ಮಟ್ಟಿಗೆ ಈ ದ್ವೀಪದಿಂದ ನನ್ನನ್ನು ಏಕಾಂತವಾಗಿ ಬಿಟ್ಟು ಹೊರಟು ಹೋಗಿ. ಯಾಕೆ ಅಂದರೆ ಅವನಿಗೆ ಆ ಕಷ್ಟ ಗೊತ್ತಾಗಬೇಕಲ್ಲ. ಸುಮ್ಮನೆ ಆ್ಯಕ್ಟ್ ಮಾಡ್ತೀನಿ, ಎಲ್ಲೋ ಓದಿದ್ದೀನಿ ಅಂತಂದ್ರೆ ಆಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಈಗ ಹೇಳಿ, ಅವ ಅಲ್ಲಿರೋ ಎಲ್ಲ ವ್ಯಕ್ತಿಗಳನ್ನು ಜಗತ್ತಿನ ಔಟ್ ಸೈಡ್ ನಿಮ್ಮ ನಿಮ್ಮ ಮನೆ ಕಳಿಸಿಕೊಡಿ ಅಂತಂದ ಅಂದರೆ ಅವ ಇಂಟ್ರ, ಅವನಿಗೆ ಆ್ಯಕ್ಚುಲಿ ಜಗತ್ತಿನ ನಿಜವಾದ ಆಂತರ್ಯ ಗೊತ್ತಾಗಬೇಕಾಗಿದೆ. ಆದ್ದರಿಂದ ಅವ ಆಂತರ್ಯ ಇಳಿಬೇಕು ಅಂದರೆ ಜಗತ್ತಿನ ಕೆಲವಾರು ವ್ಯಕ್ತಿಗಳ ನಡುವಿನ ಈ ಸಂಬಂಧ ಏನಿದೆ ಆ ಕೊಂಡಿಯನ್ನು ತಪ್ಪಿಸ್ಕೊಳ್ಳೇಬೇಕಮ್ಮ. ತಪ್ಪಿಸ್ಕೊಳ್ಳದೆ ಏಕಾಗ್ರ ಆಗಲಿಕ್ಕಾಗಲ್ವೇ? ಕಾಡು ಕಾಡ್ತದೆ, ಕಾಡಬೇಕು, ಕಾಡು ಮಾತ್ರ ಕಾಡಬೇಕು, ಉಳಿದವರಲ್ಲ, ಜಗತ್ತಲ್ಲ.
1: ಜಗತ್ತು ಕಾಡಬಾರ್ದು,
0: ಜಗತ್ತು ಜಗತ್ ಯಾರೋ ಯಾರೋ ಒಬ್ಬ ತಪಸ್ವಿ ಹೋಗಿ ತಪಸ್ ಮಾಡ್ತಿದ್ದಾನೆ ಅಂತಂದ್ರೆ ಅದರರ್ಥ ಕೇವಲ ಅವನ ಮುಕ್ತಿಗೋಸ್ಕರ ಮಾತ್ರ ಪ್ರಯತ್ನ ಮಾಡ್ತಿದ್ರೆ ಸ್ವಾರ್ಥ ಆಗ್ಬಿಡ್ತಾವ, ಅವನಿಗೆ ಮುಕ್ತಿ ಸಿಗೋದೇ ಇಲ್ಲ. ದೇವರೇ ಕೊಡುವುದಿಲ್ಲ. ಈ ಉದ್ದೇಶ ಬೇಕು, ಇದು ಬುದ್ಧನಿಗಿತ್ತು. ಏನು ಅಂತಂದರೆ, ಜಗತ್ತಲ್ಲಿ ಸಾವಿದೆ, ಜಗತ್ತಲ್ಲಿ ರೋಗ ಇದೆ, ಜಗತ್ತಲ್ಲಿ ನೋವಿದೆ, ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ. ಅವನಿಗೆ ನೋವು, ಅವನಿಗೆ ಸಾವಿನ ಭಯ ಮಾತ್ರ ಕಾಡಿದ್ದಲ್ಲ, ಜಗತ್ತಲ್ಲಿರೋರು ಎಲ್ಲರ ಬಗೆಗಿನ ಪ್ರೀತಿ ಅದು. ಈಗ ಕಾಸ್ಟವೇ ಮೂವಿಯಲ್ಲಿ ಟಾಮ್ ಹ್ಯಾಂಕ್ಸ್ ಸಿಂಗಲ್ ಆಗಿ ಅಲ್ಲಿ ಕೂತ ಅಂತಂದರೆ ಇಡೀ ಜಗತ್ತು ಈ ಮೂವಿನ ನೋಡ್ತದೆ, ಈ ಜಗತ್ತು ಅದರಿಂದ ಏನೇನೋ ಕಲಿತದೆ ಅಂತಿರ್ತದೆ. ವ್ಯಾನ್ ಗೋ ಎಂಥ ಪೇಂಟರ್ ಅವನಿರುವಾಗ ಅವನಿಗೆ ಸರಿಯಾದ ವ್ಯಾಲ್ಯೂನೇ ಸಿಕ್ಕಿಲ್ಲ. ಈಗ ಬಿಲಿಯನ್ ಮಿಲಿಯನ್ ಗಟ್ಟಲೆ ಅವನ ಪೇಂಟಿಂಗಿಗೆ ಬೆಲೆ. ಅವನಿಗೆ ಕಿವಿನೂ ಅವನು ಅಂದ ಹೆಂಡತಿ ಕೇಳಿದಾಗ ನೀ ಏನು ಮಾಡಿದೆ ಕೇಳಿದಾಗ ಕಿವಿನ ತುಂಡು ಮಾಡಿ ಅವನು ಹೆಂಡತಿ ಕೊಟ್ಟಿರ್ತಾನೆ ತುಂಬ. ಆದರೆ ಅಷ್ಟು ಎಕ್ಸ್ಟ್ರೀಮ್ ಇರ್ತಾರೆ ಅವರು. ಅವ್ರು ಎಕ್ಸ್ಟ್ರೀಮ್ ಎನರ್ಜಿನ ಎಲ್ಲಿ ಹರಿಸ್ತಾರೆ ಅಂದರೆ ಇಲ್ಲೆಲ್ಲ ಹರಿಸ್ತಾರೆ. ಅಂದರೆ ಅವನಿಗೆ ಅವನದ್ದೇ ಆದ ಒಂದು ಚೌಕಟ್ಟು, ಅವನದೇ ಆದ ಒಂದು ಏಕಾಂತ. ಈಗ ಒಬ್ಬಂಟಿತನಕ್ಕೂ ಏಕಾಂತಕ್ಕೂ ವ್ಯತ್ಯಾಸ ಇದೆ. ಒಬ್ಬಂಟಿತನ ಅಂತ ತಾನಾಗೆ ಕ್ರಿಯೇಟ್ ಆಗೋದು, ಕಷ್ಟಗಳು ಕ್ರಿಯೇಟ್ ಮಾಡುತ್ತೆ. ಏಕಾಂತ ಅಂದರೆ ನನಗೆ ಬೇಕು ಅಂತ ನಾನು ಸೃಷ್ಟಿ ಮಾಡ್ಕೊಳ್ಳೋದು. ಈ ಇವರೆಲ್ಲ ಇಂಟ್ರಾ ಒಳಗಡೆ ಇರ್ತಾರೆ ಅಂತಂದರೆ ಅವರು ಅವರಿಗೋಸ್ಕರ ಜಗತ್ತಿಗೇನು ಹೇಳಬೇಕಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಅವರಾಗಿಯೇ ಕ್ರಿಯೇಟ್ ಮಾಡಿಕೊಂಡಿರುವ ರೂಮ್ ಅದು, ಅವರ ಕೋಟೆ ಅದು. ಅದು ಬೇಕು ಜಗತ್ತಿನ ಉದ್ಧಾರಕ್ಕೋಸ್ಕರವೇ ಬೇಕು. ಬುದ್ಧ ಅದಕ್ಕೋಸ್ಕರ ಕೂತ. ಬುದ್ಧ ಯಾಕೆ ಇವತ್ತಿಗೆ ಉಳ್ಕೊಂಡಿದ್ದಾನೆ ಅಂತಂದರೆ ಅವನ ಜಗತ್ತಿನ ಪ್ರೀತಿಗೂ, ಅವನ ಪ್ರೀತಿ ಬಗ್ಗೆ ಮಾತಾಡಿಲ್ಲ ಅಂತೇಳಿ ಒಂದಿದೆ, ತ್ರಿಪಿಟಕದಲ್ಲೂ ಇದೆ ಅದು. ಪ್ರೀತಿ ಬಗ್ಗೆ ಅವನಷ್ಟು ದೊಡ್ಡ ಪ್ರೇಮಿ ಇನ್ನೊಬ್ಬ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅವನಿಗೆ ಜಗತ್ತಿಗೆ ಹೇಳಬೇಕಿತ್ತು ನೋಡ್ರಿ. ಆ್ಯಕ್ಚುಲಿ ಗೊತ್ತ, ಭಾಳ ಸಿಂಪಲಾಗಿ ಹೇಳ್ದ, ಆಸೆ ದುಃಖಕ್ಕೆ ಮೂಲ ಅಂತ, ಪೂರೈಸಿಕೊಳ್ಳಲಾಗದ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ದ. ಆ್ಯಕ್ಚುಲಿ ಅದು ಅಲ್ಲಿಯ ತನಕ ಎಲ್ರಿಗೂ ಗೊತ್ತಿತ್ತು, ಆದರೆ ಅವ ಹೇಳಿದಾಗ, ಯಾಕಂದರೆ ಅವನ ದನಿ, ಅವನ ಹೃದಯ, ಅವನ ತಪಸ್ಸಿನ ಹೃದಯ, ಕಾದು ಬೆಂಕಿಯಾಗಿ ಅದು ನಿರ್ವಾಣ ಪಟ್ಟಕ್ಕೆ ಏರಿದ ಹೃದಯ, ಆ ಮಾತು ಹೇಳಿದಾಗ ಅದು ಇವತ್ತಿನ ತನಕ ಉಳಿತು. ನಾವೆಲ್ಲ ಹೇಳಿದ್ರು ಉಳಿಯಲ್ಲ. ಅದಕ್ಕೆ ಕಾಡಿಗೆ ಹೋಗಬೇಕು ಅವರು, ಸ್ವಲ್ಪ ಏಕಾಂತಕ್ಕೆ ಹೋಗಬೇಕು, ಒಳಗಡೆ ನುಗ್ಗಬೇಕು. ಇದನ್ನು ನನಗೂ ಹೇಳ್ತಾರೆ, ನೀವು ತುಂಬ ಇನ್ಸೈಡ್, ತುಂಬ ಎಲ್ಲರೂ ಎಲ್ಲ ಕಲಾವಿದರು ಒಳಗಡೆ ನುಗ್ಗುತ್ತೀರಿ, ಹೊರಗಡೆ ತುಂಬ ಅಭಿವ್ಯಕ್ತಿಗೊಳ್ಳಲ್ಲ ನೀವು ಅಂತ. ನೀವು ಇಂಟರ್ವ್ಯೂ ಕರೆದಿದ್ದೀರಿ, ನಾನು ಬಂದುಬಿಟ್ಟಿದ್ದೀನಿ. ಇಂಟರ್ ಆಗಿದ್ದಿದ್ರೆ ನಾನು ಅಲ್ಲೇ ಕೂತ್ಕೋತಿದ್ದೆ. ಇಲ್ಲ
1: ಅದಂತೂ. ಈಗ ಈ ರಂಗಭೂಮಿ ಕಲಿಕೆಯಲ್ಲಿ ನೀವು ನಟನೆ ಅಥವಾ ನಿರ್ದೇಶನ, ನಿಮಗೆ ಗೊತ್ತಿಲ್ಲ ಆಟೋಮ್ಯಾಟಿಕಲಿ ಕಲಿಯೋದು, ತುಂಬ ನಾಟಕಗಳು ನೋಡ್ತೀರಿ, ಸಿನಿಮಾಗಳು ನೋಡ್ತೀರಿ, ನಟರನ್ನು ನೋಡ್ತೀರಿ, ನಟನೆಯನ್ನು ನೋಡ್ತೀರಿ, ಅದನ್ನೇ ನೀವು ಉಸಿರಾಡ್ತಾ ಇರ್ತೀರಿ ಆ ದಿನಗಳಲ್ಲಿ. ಸೊ ಆ ದಿನ ಅಲ್ಲ, ನಿಮ್ಮ ಎಲ್ಲ ದಿನಗಳಲ್ಲೂ ಮೋಸ್ಟ್ಲಿ ಹಂಗಿರುತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಆ ನಾಟಕ ಅನ್ನೋದು ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ, ನಿಮ್ಮ ಟೆಕ್ನಿಕ್ಯಾಲಿಟಿ ಇರ್ಬೋದು, ಅದರಲ್ಲಿ ನೀವು ಬಳಸಿಕೊಳ್ಳುವ ತಾಂತ್ರಿಕತೆ, ಬೆಳಕಿರ್ಬೋದು, ಧ್ವನಿಗಳಿರ್ಬೋದು, ಇದನ್ನೆಲ್ಲ ಹೇಗೆ ನೀವು ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋದ್ರಿ, ಅದನ್ನ ಒಂಚೂರು ಹೇಳಿ.
0: ನಮಗೆಲ್ಲರಿಗೂ ಒಂದೊಂದು ಲಿಮಿಟೇಷನ್ ಇರ್ತದೆ. ನಾನು ರೈಟರು ಅಂದರೆ ನನ್ನ ನಾಟಕಗಳನ್ನು ನಾನೇ ಆಲ್ಮೋಸ್ಟ್ ಬರಿತೀನಿ. ಇದರಲ್ಲಿ ಆಲ್ಮೋಸ್ಟ್ ನನ್ನ ಗೆಲುವಿಗಿದೆ ಕಾರಣ, ನನ್ನ ರೈಟಿಂಗೇ ನನ್ನ ಗೆಲುವಿಗೆ ಕಾರಣ. ನನಗೇನು ಬೇಕು ಅಂತ, ಉಳಿದು ಯಾವುದೋ ಸ್ಕ್ರಿಪ್ಟ್ ತಗೊಂಡು ನಾನು ಇವತ್ತಿನ ತನಕ ನಾಟಕ ಮಾಡಿದ್ದೇ ತುಂಬ ಕಡಿಮೆ, ಯಾರು ಹೇಳಿದರು ಅಂತ ಅಷ್ಟೇ ಮಾಡಿದ್ದೀನಿ. ಸೊ ನಾನೇ ಬರಿತೀನಿ, ಆದ್ದರಿಂದ ಇದೊಂದು ಸ್ಕಿಲ್ಲು. ಇದ್ರ ನನ್ನ ಬಾಲ್ಯದಿಂದಲೂ ನಾನು ಕಲ್ತ್ಕೊಂಡು ಬಂದಿರೋದು ಇದು. ಇದ್ಕೊಂಡು ಒಳನೋಟ ಬೇಕು ಬರವಣಿಗೆ. ನೀವು 16,000 20,000 ಜನ ನೋಡ್ತಾರೆ ನಾಟಕನ ಅಂತಂದರೆ ಅವರಿಗೆಲ್ರಿಗೂ ಒಪ್ಪಿತ ಆಗುವಾಗ ಬರಿಬೇಕಾಗತ್ತೆ. ಈವನ್ ಸಾಹಿತ್ಯಿಕವಾಗಿ ಆದರೂ ವಿಚಾರಧಾರೆ ಬೇರೆ ಇರ್ಬೋದು. ಒಂದು ಇನ್ನೊಂದು, ನನಗೆ ಮ್ಯೂಸಿಕ್ ಸಂಗೀತ ಗೊತ್ತು. ಏನು ಯಕ್ಷಗಾನದಿಂದ ಬಂದಿದ್ದೀನಿ, ನಂಗೆ ಶ್ರುತಿ ಜ್ಞಾನ ಇದೆ. ಯಾವುದೋ ಒಂದು ಒಂದು ಈ ಸಿಚುವೇಶನ್ಗೆ ಇದು ಈ ರಾಗ ಹೊಂದಾಣಿಕೆ ಆಗುತ್ತೆ ಅಂತ ನಾನು ಮ್ಯೂಸಿಷಿಯನ್ಗೆ ಹೇಳಬಲ್ಲೆ. ನಾನೊಬ್ಬ ಒಳ್ಳೆ ಹಾಡುಗಾರ ಅಲ್ಲ, ಆದರೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೇನೆ, ಯಾಕಂದರೆ ಸಂಗೀತ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ. ಇನ್ನೊಂದು ರಿದಮ್ ಏನು ಬೇಕು ನಾನು ಮೊದಲೇಗಾರ, ಪೂರ್ತಿಯಾಗಿ ಹೇಳಲಿಕ್ಕೆ ಆಗದೆ ಹೋದರೂ ರಿದಮ್ ಹೀಗೆ ಬೇಕು ಅಂತ ಹೇಳ್ತೇನೆ. ಯಾವುದೋ ಒಂದು ಕ್ಯಾರೆಕ್ಟ್ರು, ಈ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟ್ರೆ ನನಗೆ ಯಾವುದೋ ಒಂಥರ ಬೇರೆ ರೀತಿ ಬರಬೇಕು ಅಂತ ಅನಿಸ್ತದೆ ಅಂದ್ಕೊಳ್ಳುವ. ಒಂದು ಹೆಜ್ಜೆ ಬೇಕು, ಅದಕ್ಕೊಂದು ಲಯ ಬೇಕು ಅಂತ. ಆಗ ನಾನು ಯಕ್ಷಗಾನ ಕಲ್ತಿದ್ದೀನಿ, ಆದ್ದರಿಂದ ಅದನ್ನು ಮಾಡರ್ನ್ ಆಗಿ ನನ್ನ ಲಯ ಮಾತ್ರ ನನ್ನ ತಲೆ ಒಳಗಡೆ ಉಳಿದಿರೋದು, ಯಕ್ಷಗಾನ ಅಲ್ಲ. ಸೊ ನಾನು ಅವ್ರನ್ನ ಈ ರಿದಮಲ್ಲಿ ಬನ್ನಿ ಅಂತ ಹೇಳ್ತೀನಿ. ನನಗೆ ಎವ್ರಿ ಕ್ಯಾರೆಕ್ಟ್ರು ಯಾವ್ಯಾವ ರಿದಮಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಯಾವ್ಯಾವ ರಿದಮಲ್ಲಿ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಮಾತಿಗೂ ರಿದಮ್ ಇದೆ, ಇದು ರಿದಮ್ ಸೆನ್ಸ್ ಇದೆ ನನಗೆ ಬಂದಿರೋದು. ಇದು ಮೂರು ನನ್ನ ಓದು, ಇದು ನನ್ನ ಮೂರು ನನ್ನ ಶಕ್ತಿ. ಬೆಳಕಿನ ವಿಷಯದಲ್ಲಿ ನಾನು ತುಂಬ ವೀಕ್ ಆ್ಯಕ್ಚುಲಿ. ಅಂದರೆ ಬೆಳಕಿನ ವಿಷಯಕ್ಕೆ ಸ್ಪೆಷಲ್ ಆಗಿರುವ ವ್ಯಕ್ತಿಗಳಿರ್ತಾರೆ. ಸೊ ಅವ್ರನ್ನ ಕರಿತೀನಿ, ಒಂದೆರಡು ಮೂರು ರಂತ್ರೂ ನೋಡ್ತಾರೆ ಅವರು. ಓಕೆ, ಹಾಗಾದ್ರೆ ಅವರು ಐಡಿಯಾ ಒಂದಿಷ್ಟು ಓಡ್ತದೆ, ಅವ್ರು ನನ್ನ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತಾರೆ, ಹೀಗೆ ಮಾಡ್ಬೋದಾ, ಹೀಗೆ ಅನಿಸ್ತದೆ, ಹೀಗೆ ಮಾಡಿ. ಆಗ ನಾನು ಹೇಳ್ತೀನಿ, ನನಗೆ ಲೈಟಿಂಗ್ನ ಕೆಲವು ದೃಶ್ಯಗಳು ಈ ಪಾರ್ಟಿಗೆ ಹೀಗೆ ಬರಬೇಕು ಅಂತಿದೆ ಅಂತ. ಆಮೇಲೆ ಅವರು ಹೇಳ್ತಾ ಮಾಡುವ, ಅದೆಲ್ಲ ಆಗಿ ಒಂದು ಇದಾಗುತ್ತೆ. ಆಮೇಲೆ ಸೌಂಡು, ನಮ್ಮ ನಾರ್ಮಲಿ ನಾವು ಈಗ ಮೈಕ್ ಎದುರುಗಡೆ ಇಟ್ಕೊಳ್ಳುವ ಸಾಮಾಜಿಕ ಕಂಪ್ನಿ ನಡ್ಕದ್ದಲ್ಲ, ನಾವು ಒಂದು ಸೌಂಡ್ ಚೆಕ್ ಮಾಡ್ತೀವಿ, ಒಂದು ನಾರ್ಮಲ್ ಆಗಿರುವ ಒಂದು. ಈಗ ತುಂಬ ಫಾರ್ವರ್ಡ್ ಆಗಿದೆ, ಈವನ್ ಚಿಪ್ಪನ್ನ ನೀವು ಶರ್ಟ್ ಒಳಗಡೆ ಹಿಡ್ಕೊಂಡು ಸ್ಟೇಜ್ ತುಂಬ ಓಡಾಡಿದರೂ ಕೂಡ ಲೈಟ್ಸ್ಗಳು ಆ ವ್ಯಕ್ತಿಗಳು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಮೂವ್ ಆಗುವ ಹಾಗೆ ಅಂತ ಸಿಸ್ಟಮ್ ಎಲ್ಲ ಬಂದಿದೆ. ಅಷ್ಟೆಲ್ಲ ಟೆಕ್ನಾಲಜಿ ಇನ್ನೂ ಇಂಡಿಯಾಕ್ ಬಂದಿಲ್ಲ. ಬಂದರೂ ಅದನ್ನು ಆಪರೇಟ್ ಮಾಡುವುದು ಹೇಗೆ ಅನ್ನೋದು ಅಷ್ಟು ಇಂಜಿನಿಯರಿಂಗ್ ಬ್ರೈನ್ಗಳು ನಮ್ಮಲ್ಲಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಅಲ್ಲ, ಅದಕ್ಕೆ ಎಕಾನಮಿ ಕ್ರಿಯೇಟ್ ಆಗಿಲ್ಲ. ಅಂಥ ಒಂದು ವ್ಯಕ್ತಿಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಆದ್ರೆ ಅವ ಅದನ್ನ ಕಲೀಲಿಕ್ಕೆ ಹೋಗ್ತಾನೆ.
1: ನಿಜ, ಹೌದು. ಅದು ಕ್ರಿಕೆಟ್ ಆದ್ರೆ ಮೋಸ್ಟ್ಲಿ ಅವರೆಲ್ಲ ಮತ್ತೆ ನಮ್ಮ ಇಂಡಿಯಾದಲ್ಲೂ ಭಾರತದಲ್ಲೂ ಹುಡುಕ್ತಾರೆ.
0: ಸೆಟ್ ಪ್ರಾಪರ್ಟಿ ಇದಕ್ಕೆ ಅವರು ಕೆಲವು ವ್ಯಕ್ತಿಗಳಿರ್ತಾರೆ, ಅವ್ರನ್ನ ಕರಿತೀನಿ. ಅವ್ರ ಜೊತೆ ನಾನೊಂದು ಚಿತ್ರ ಮಾಡಿ ತೋರಿಸ್ತೀನಿ ನನ್ಗೆ ಹಿಂಗ್ ಬೇಕು ಅಂತ. ಆಮೇಲೆ ಅವ್ರನ್ನ ಸ್ವಲ್ಪ ತಿದ್ದುಪಡಿ ಮಾಡಿ, ಇಲ್ಲ ನಿರ್ದೇಶಕರೇ ಸ್ವಲ್ಪ ಹಂಗ್ ಮಾಡಬೇಕು, ಹಿಂಗಾದ್ರೂ ವರ್ಕ್ ಆಗಲ್ಲ. ಇದು ಇನ್ನೂ ಹೇಗೆ ಚಂದ ಮಾಡ್ಬೋದು, ಅರ್ಥಗರ್ಭಿತ ಚಂದ ಮಾಡ್ಬೋದು, ಬರೀ ಚಂದ ಅಲ್ಲ ಮಾಡುವ, ಇದಕ್ಕೆ ಮೀನಿಂಗ್ ಹೇಗೆ ಕೊಡ್ಬೋದು ಅಂತ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೆ. ಸೊ ನನ್ನ ಕ್ಯಾಟಗರಿ ಸಂಗೀತ, ಲಯ, ಸ್ಕ್ರಿಪ್ಟು, ಓದು, ಬರಹ ಇದ್ರೆ. ಇನ್ನು ಉಳಿದ ಹಾಗೆ ಬೇರೆ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ. ಈಗ ನೀವು ನೀನಾ ಸಮರ್ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲರೂ ಡೈರೆಕ್ಟರ್ ಆಗಲ್ಲ, ಕೆಲವರು ಸೆಟ್ ಡಿಸೈನರ್ ಆಗ್ತಾರೆ, ಕೆಲವರು ಬರೀ ಮ್ಯೂಸಿಷಿಯನ್ ಆಗ್ತಾರೆ, ಕೆಲವರು ಕ್ಯಾಟಗರಿ ಮಾಡ್ಕೋತಾರೆ, ಕೆಲವರು ಆಕ್ಟರ್ ಆಗಿ ಉಳ್ಕೋತಾರೆ. ಈಗ ನನ್ನ ಕ್ಲಾಸ್ಮೇಟ್ ಚಂದ್ರು ತಿಪ್ಟೂರು, ಅವ ವರ್ಲ್ಡಿನ ಬೆಸ್ಟ್ ಥಿಯೇಟರ್ ಆಕ್ಟರ್, ಥಿಯೇಟರ್ ಆಕ್ಟರ್, ಫಿಲ್ಮ್ ಆಕ್ಟರ್ ಅಲ್ಲ. ಅವ ಎಲ್ಲಿದೆ ಕೇಳಿದ್ರೆ, ಅವ್ನು ಜರ್ಮನಲ್ಲಿ ಇರ್ತಾನೆ, ಸ್ಪೇನಲ್ಲಿ ಇರ್ತಾನೆ. ಅವ್ನು ಇನ್ನೆಲ್ಲೋ ಜಪಾನಲ್ಲಿ, ಇತ್ತೀಚೆಗೆ ಅವ್ನು ಜಪಾನಲ್ಲಿದ್ದ. ಅವ ಅಲ್ಲಿ ಹೋಗಿ ನಾಟಕನೇ ಮಾಡ್ತಿರೋದು, ಆಕ್ಟರ್ ಅವ. ಅಂದ್ರೆ ವರ್ಲ್ಡಿನ ಬೆಸ್ಟ್ ಡೈರೆಕ್ಟರ್ಗಳು ವರ್ಲ್ಡಿನ ಬೆಸ್ಟ್ ಆಕ್ಟರ್ಸ್ ಅನ್ನ ಚಾಯ್ಸ್ ಮಾಡ್ತಾರೆ. ಹಾಗೆ ಅಂತ ಒಂದು ಪರ್ಸನ್ ಅಲ್ಲಿ ನನ್ನ ಕ್ಲಾಸ್ಮೇಟ್ ಚಂದ್ರು ತಿಪ್ಟೂರು ಒಬ್ಬ. ಈಗ ನನ್ನ ಕ್ಲಾಸ್ಮೇಟ್ ಶಕೀಲ್ ಅಹಮದ್ ಅಂತಿದ್ದಾನೆ, ಅವನು ಸಿಂಗಾಪುರಲ್ಲಿ ಕಲಿತ, ಆಮೇಲೆ ಅವ ಇಂಗ್ಲೆಂಡಲ್ಲಿ ಇದೇ ಥಿಯೇಟರ್ ಮೇಲೆ ಸ್ಟಡಿ, ಹೈಯರ್ ಸ್ಟಡಿ ಮಾಡ್ದ, ಅಮೆರಿಕಕ್ಕೂ ಹೋದ, ಈವನ್ ರಷ್ಯಾ ಕೆಲವು ಕಂಟ್ರಿಗಳಿಗೂ ಹೋದ. ಈ ಥರ ಅವ್ರ ಡೈರೆಕ್ಷನ್ ಮೇಲೆ ಹೋಗ್ತಾರೆ. ಈಗ ನನ್ನ ಚಂದ್ರು ಆ್ಯಕ್ಟಿಂಗ್ ಮೇಲೆ ಹೋಗ್ತಾನೆ, ನಾನು ನನ್ನ ಕರ್ನಾಟಕ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಒಬ್ಬೊಬ್ಬರು ಒಂದೊಂದು ಆಯಾಮದಲ್ಲಿ ಪಳಗಿರ್ತಾರೆ.
1: ಈಗ ನಾನು ಒಂದು ಕೇಂಬದ ಎಂತಂದ್ರೆ, ನಮ್ಮಲ್ಲಿ ಮೊದಲಿಂದನು ಈಗ ಯಕ್ಷಗಾನ ಪ್ರೀತಿ ಇದ್ರೆ ಇಪ್ಪಕ್ಕೂ ಸಾಕು, ಸಿನಿಮಾ ಪ್ರೀತಿ ಇಪ್ಪಕ್ಕೂ ಸಾಕು, ನಾಟಕ ಪ್ರೀತಿ ಇಪ್ಪಕ್ಕೂ ಸಾಕು, ಮಗ ಅದೆಲ್ಲ ಹೊಟ್ಟೆ ತುಂಬಿಸೋದಿಲ್ಲ ಮಗ ಅನ್ನೋ ಒಂದು ಮೆಂಟಾಲಿಟಿ. ಆಕ್ಚುಲಿ ಆ ದಿನಕ್ಕದು ಸತ್ಯ ಕೂಡ, ಇವತ್ತಿಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ?
0: ರಂಗಭೂಮಿಯ ನಟರಿಗೆ ಇವತ್ತಿಗೂ ಸ್ವಲ್ಪ ಹೊಟ್ಟೆ ತುಂಬೋದು ಕಷ್ಟನೇ ಇದೆ. ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ ಸರ್ಕಾರವು ಸ್ವಲ್ಪ, ಯಾಕಂದ್ರೆ ನೀವು ಜರ್ಮನಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಲ್ಲಿಗಿರುವ ವ್ಯಾಲ್ಯೂ ಇನ್ನೂ ಇಲ್ಲಿಗೆ ಬಂದಿಲ್ಲ. ಆದರೆ ನಮ್ಮ ದೇಶವನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಯಾವುದನ್ನು ಸರ್, ಸಾಂಸ್ಕೃತಿಕ ರಾಜಕಾರಣವೂ ಒಂದು ರಾಜಕಾರಣವೇ ಅಲ್ವಾ, ಅದ್ರ ಬಗ್ಗೆನೂ ನಾವು ಸ್ವಲ್ಪ ಮುತುವರ್ಜಿ ವಹಿಸಬೇಕು ಅಂತ ನನಗೆ. ಈಗ ರಂಗಭೂಮಿಯ ಹೊಸ ಹೋಗುವ ವಿದ್ಯಾರ್ಥಿಗಳಿಗೆ, ಈಗ ಮಾಡದೇ ಇರುವ ವಿದ್ಯಾರ್ಥಿಗಳಿಗೆ, ಆಗಿ ಹೋದ ನನ್ನ ಆಸುಪಾಸಿನ ವಿದ್ಯಾರ್ಥಿಗಳಿಗೆ, ರಂಗ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಹತ್ರ ಎಲ್ಲವೂ ಒದಗಿ ಬರುತ್ತೆ. ನಿಮಗೆ ಹಣ ಬೇಕು ಬರುತ್ತೆ, ನೀವು ಕೆಲಸ ಮಾಡಿ, ನೀವು ನಿಮಗೆ ಹೆಸರು ಬೇಕು ಬರುತ್ತೆ ಕೆಲಸ ಮಾಡಿ, ನಿಮಗೆ ಬೇಕಾಗಿರುವ ಆದ್ಯತೆ ಪ್ರಾಮುಖ್ಯತೆ ತಾನಾಗಿಯೇ ಬರುತ್ತೆ. ಆದರೆ ನೀವು ಸುಮ್ಮನೆ ಬಾಯಿ ಬಿಟ್ಕೊಂಡ್ರೆ ಬರಲ್ಲ, ನೀವು ಕೆಲಸ ಮಾಡಬೇಕು, ನೀವು ಓದಬೇಕು, ನೀವು ಬರಿಬೇಕು, ನೀವು ಕೂತ್ಕೋಬೇಕು, ನೀವು ಸ್ವಲ್ಪ ಸ್ಟಡಿ ಮಾಡಬೇಕು, ತಿರುಗಾಡಬೇಕು, ನನಗಿದ್ದೇ ಬೇಕು ಅಂತ ಹಠ ಹಿಡಿದು ಕೆಲವು ಏನಾಗ್ತಿದೆ ಅಂದರೆ, ಆಲ್ಮೋಸ್ಟ್ ಥಿಯೇಟ್ರಿಗೆ ಬರ್ತಿರುವವರೆಲ್ಲ ಸಿನಿಮಾ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಹೋಗ್ಲಿಕ್ಕೋಸ್ಕರವೇ ಬರ್ತಾರೆ. ಇದು ಲಿಮಿಟೇಷನ್, ಯಾಕಂದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ರಂಗಭೂಮಿ ತುಂಬ ಬ್ರಾಡ್ ಆಗಿದೆ, ಅದು ಸಿನಿಮಾಕ್ಕಿಲ್ಲ, ಸಿನಿಮಾ ಸ್ವಲ್ಪ ಲಿಮಿಟೇಷನ್ ಒಳಗಡೆ ಇದೆ. ಆದರೆ ಸಿನಿಮಾದ ಹರಡುವಿಕೆ ಇದೆಯಲ್ಲ, ಅಥವಾ ನಿಮ್ಮನ್ನು ಕಾಣಿಸ್ಕೊಳ್ಳುವಿಕೆ ರೀತಿ ಇದೆಯಲ್ಲ ಜನರ ಎದುರುಗಡೆ, ಅದು ಸಿನಿಮಾ ದೊಡ್ಡದು. ಈಗೀಗ ಸಿನಿಮಾನು ತುಂಬ ಔಟ್ಸ್ಟ್ಯಾಂಡಿಂಗ್ ಹಂಗೆಲ್ಲ ಆಗ್ತಿದೆ ಇಲ್ಲ ಅಂತಲ್ಲ, ಆದರೆ ಥಿಯೇಟ್ರನ್ನ ರುಚಿ ಬೇರೆಯೇ. ನೀವು ಯಾವುದೇ ಥಿಯೇಟ್ರಿಂದ ಸಿನಿಮಕ್ಕೆ ಹೋಗಿರುವ ಯಾವುದೇ ಪರ್ಸನ್ನ ಅಂತ್ಯದ ಕಾಲದಲ್ಲಿ, ಒಂದು 20 ವರ್ಷದ ನಂತರ, 20 ಇಯರ್ಸ್ ಸಿನಿಮಾದಲ್ಲಿ ಇದ್ದು ಅನ್ನೋದು ಅವ್ರ ಹತ್ರ ಬಂದು ಕೇಳಿ, ಥಿಯೇಟ್ರಾ ಸಿನಿಮಾನ ಕೇಳಿ, ಅವ್ರು ಥಿಯೇಟರ್ ಅಂತಾರೆ. ಯಾಕಂದ್ರೆ ಇಲ್ಲಿ ಒಂದು ಏನೋ ಒಂದು ರುಚಿ ಇದೆ. ಇದಕ್ಕೆ ರಮೇಶ್ ಅರವಿಂದ್ ಬಹಳ ಚಂದದ ಒಂದು ಕ್ವಿಕ್ ಕ್ವಶನ್ ಏನೋ ಕೇಳ್ತಾರಲ್ಲ, ಆರ್ಜೆ ರ್ಯಾಪಿಡ್ ಕ್ವಶನ್ ಅಲ್ಲಿ ಏನು ಕೇಳಿದಾಗ, ಅವರು ಥಿಯೇಟರ್, ಅವರು ಥಿಯೇಟರಿಂದ ಹೋದವರು, ಅವ್ರ ಹತ್ರ ಕೇಳಿದಾಗ ಆಕ್ಟಿಂಗ್ ವಿಷಯದಲ್ಲಿ ಸಿನಿಮಾನ ರಂಗಭೂಮಿನ ಕೇಳಿದಾಗ, ಅವರು ರಂಗಭೂಮಿ ಸಿನಿಮಾ, ರಂಗಭೂಮಿಗೂ ಸಿನಿಮಾಗೂ ಇರೋ ವ್ಯತ್ಯಾಸ ಏನು ಕೇಳಿದಾಗ, ಹಾಂ ಸಾರಿ ಈಗ ಕೇಳಿದಾಗ ಅವ್ರು ಹೇಳಿದರು, ರಂಗಭೂಮಿ ಅನ್ನೋದು ಒಂಥರ ಸಮುದ್ರದಲ್ಲಿ ಈಜಾಡ್ದಂಗೆ, ಸಿನಿಮಾದಲ್ಲಿ ಒಂಥರ ಸ್ವಿಮ್ಮಿಂಗ್ ಫೂಲ್ ಈಜಾಡ್ದಂಗೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು, ಯಾಕೆ ಅಂತ ಅಲ್ಲೂ ಹೇಳ್ತಾರೋ ಸಮಜಾಯಿಷಿ ಏನು ಅಂತಂದರೆ, ರಂಗಭೂಮಿಯ 7 ತೆರೆಗಳಿವೆ, 7 ತೆರೆ, ನೀವು 9 ತೆರೆ ಅನ್ಬೋದು, ರಸಗಳಿವೆ ಅಲ್ಲಿ, ನೀವು ಅದನ್ನು ಈಜಾಡ್ಕೊಂಡು ಹೋಗಲೇಬೇಕು. ಆಮೇಲೆ ಶಾಂತ ಸಮುದ್ರ ಆಗಿರ್ಬೋದು, ಆಳನೂ ಇರ್ತದೆ, ಪರ್ವತನೂ ಇರ್ತದೆ, ಎಲ್ಲ ಇರ್ತದೆ ಸಮುದ್ರ. ಈಜಾಡಲಿಕ್ಕೆ ವಿಶಾಲವಾಗಿರುವ ಪ್ರಾಂಗಣ ಅದು, ಸ್ವಿಮ್ಮಿಂಗ್ ಫೂಲ್ ಚಿಕ್ಕದು. ಆದರೆ ಡೈರೆಕ್ಟರ್ ಹೇಳಿದಾಗಲೆಲ್ಲ ನೀವು ಸ್ವಿಮ್ಮಿಂಗ್ ಫೂಲಿಗೆ ಇಳಿತಿರಬೇಕು, ಈಜಾಡ್ತಾನೆ ಇರಬೇಕು. ಈಜು ಇಲ್ಲಿ ಕಾಮನ್, ಅಲ್ಲಿ ಸಮುದ್ರದಲ್ಲೂ ಈಜಾಡಬೇಕು, ಸ್ವಿಮ್ಮಿಂಗ್ ಫೂಲಲ್ಲೂ ಈಜಾಡಬೇಕು. ಈಜುದು ಗೊತ್ತಿರಬೇಕು, ಅಭಿನಯದ ನಿಮಗೆ ಎಲ್ಲ ಸಾಧ್ಯತೆಗಳು ಗೊತ್ತಿರಬೇಕು. ಮತ್ತು ಈಜುದು ಕಾಮನ್, ಒಬ್ಬ ಅಭಿನಯದ ವಿದ್ಯಾರ್ಥಿ ನಟನೆಯ ಎಲ್ಲ ಆಯಾಮದಲ್ಲೂ ಕಲಿತಿರುವುದು ಇಂಪಾರ್ಟೆಂಟು. ಆದರೆ ಅದರ ಚೌಕಟ್ಟು ನೋಡಿ, ಸ್ವಲ್ಪ ಚಿಕ್ಕದೆ. ಆಮೇಲೆ ಇನ್ನೂ ಒಂದಿದೆ ಏನು ಅಂತಂದರೆ, ರಂಗಭೂಮಿಯಲ್ಲಿ ನಿಮಗೆ ನೇರ ನೀವೇನು ಅಭಿವ್ಯಕ್ತಗೊಳಿಸ್ತೀರಿ ಆ ಕ್ಷಣಕ್ಕೆ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಿರ್ತದೆ, ನಿಮ್ಮ ಈಗೋ ಸ್ಯಾಟಿಸ್ಫಿಕೇಶನ್ ಆಗ್ತಿರ್ತದೆ. ಆದ್ದರಿಂದ ರಂಗಭೂಮಿ ತುಂಬ ಜನರಿಗೆ ಈ ಕಾರಣಕ್ಕೂ ಇಷ್ಟ ಆಗುತ್ತೆ. ಅದಲ್ಲದೆಯೇ ಬೇರೊಂದು ಆಯಾಮ ಸ್ಪಿರಿಚುವಲ್, ಅದು ಇನ್ನು ಸೈಕಾಲಜಿಕಲ್ ಅಂತಾನು, ಅಥವಾ ಮನಸ್ಸಿನ ನಿಮ್ಮ ಸುಪ್ತ ಪ್ರಜ್ಞೆ ಒಳಗಡೆಗೆ ಒಂದು ಸ್ವಲ್ಪ ಅಲ್ಲಾಡಿಸಿ ನಿಮ್ಮನ್ನ ತೃಪ್ತಿಗೊಳಿಸುವ ಒಂದು ಪ್ರಕ್ರಿಯೆ ರಂಗಭೂಮಿಯಲ್ಲಾಗತ್ತೆ.
1: ಹಾ, ತುಂಬಾ ಲೈಕ್ ಹೇಳ್ರಿ ನಿಮ್ ಮಾತುಕೆ ಅಂತ ನಾನೇ ತೇಲಿ ಹೋತಿದ್ದೆ. ಈಗ ನಿಮ್ಮ ಕೆಲವು ನಾಟಕಗಳ ಬಗ್ಗೆ ಒಂಚೂರು ಮಾತಾಡಿ ಬಿಡುವ ಅಂತ ಹೇಳಿ. ನೆರೆ,
0: ಕುವೆಂಪು ಅವ್ರ ನೆರೆ, ಅದು ಸಣ್ಣ ಕವಿತೆ ಅದು. ಅವ್ರು ನೋಡಿ, ಒಂದು ನಾಯಿ ಬಗ್ಗೆ ಅವರು ಬರೆದಿರೋದು. ಆ ಕತೆ ಹುಡ್ಕೊಂಡಿರೋದು ಬಹಳ ಚೆನ್ನಾಗಿದೆ. ನಾ ಯಾವುದೋ ತಿರುಗಾಟ ಮಾಡ್ತಿರುವಾಗ ಟ್ಯಾಕ್ಸಿ ಹಿಂದ್ಗಡೆ ಕೂತಿದ್ದೆ. ಅವಾಗ ನಾನು ಈ ಕವಿತೆಯನ್ನ ಓದಿ ಮುಗಿಸಿದ, ಸಣ್ಣ ಕವಿತೆ ಓದಿ ಮುಗಿಸಿದ ತಕ್ಷಣ ನನಗೆ ನಮ್ಮ ಟ್ಯಾಕ್ಸಿಗೆ ಅಡ್ಡ ಆಗಿ ಮಲಗಿರುವ ಸತ್ತ ನಾಯಿ ಒಂದು ಕಾಣಿಸ್ತು. ಅದೆಲ್ಲೋ ತುಮಕೂರಲ್ಲಿ ಇರಬೇಕು. ಸಡನ್ ಆಗಿ ನಾನು ನೆನಪು, ಈ ಕತೆ ನಾನು ಎಲ್ಲಾದರೂ ನಾಟಕ ಮಾಡಬೇಕು ಅಂತಂದ್ರೆ ಅಷ್ಟು ಕಾಡ್ಬಿಡ್ತು. ನಾಯಿಯ ಸಾವು ಅಲ್ಲೂ ಘಟಿಸ್ತು, ಸ್ಕ್ರಿಪ್ಟಲ್ಲೂ ಘಟಿಸ್ತು. ನೆರೆ ಬಹಳ ಬ್ಯೂಟಿಫುಲ್ ಆಗಿರುವ ಕವಿತೆ ಅದು. ನೆರೆ ಕರಿಸಿದ್ದ, ಇವುಗಳನ್ನೆಲ್ಲ ಓದಬೇಕು.
1: ಆಲಿವರ್,
0: ಆಲಿವರ್ ಅದೊಂದು ವೆಸ್ಟರ್ನ್ ಕತೆ ಅದು. ಅದು ಮಕ್ಕಳ ಆಲಿವರ್ ಫಿಲ್ಮೂ ಆಗಿದೆ, ಸಿನಿಮಾನೂ ಆಗಿದೆ, ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಸಿನಿಮಾ ಆಗಿದೆ. ಅದು ಮಕ್ಕಳ, ಅನಾಥ ಮಕ್ಕಳ ಒಂದಿಷ್ಟು ಥ್ರಿಲ್ ನಮ್ಮಲ್ಲಿ ಆ ಥರದ ವಿಜಯರಾಘವೇಂದ್ರ ಚಿಕ್ಕ ಚಿನ್ನಾರಿ ಟೈಪಿನ ಅದು. ಆ ಟೈಪಿನ
1: ಪಂಚವಟಿ,
0: ಪಂಚವಟಿ ನಾನು ಮೂರ್ನಾಲ್ಕು ಟೈಪ್ಸ್ ಮಾಡಿದ್ದೀನಿ. ಅದರಲ್ಲಿ ಕೊನೆಯಲ್ಲಿ ನಾನು ಅದು ಕಾಮರೂಪಿಗಳಂತೇಳಿ ಅದನ್ನ ಮಾಡಿ ಮುಗಿಸ್ಬಿಟ್ಟೆ. ಅಂದ್ರೆ ಒಂದು ಹೈಟಿಗೆ ಹೋಯ್ತು ಅದು, ಅದು ಮ್ಯೂಸಿಕಲ್ ಪ್ಲೇ ಆಯ್ತು. ಅದು ಕಾಮರೂಪಿಗಳು ನಮ್ಮ ಯಕ್ಷಗಾನದ ಸ್ಕ್ರಿಪ್ಟ್ ಮತ್ತೆ ರಾಮಾಯಣ ದರ್ಶನಂ ಎರಡು ಒಟ್ಟು ಬ್ಲೆಂಡ್ ಮಾಡಿರುವ ಸ್ಕ್ರಿಪ್ಟ್.
1: ನೀವು ಚೋಮನ ದುಡಿಯನ್ನು ಮಾಡಿದ್ರೆ,
0: ಚೋಮನ ದುಡಿ ಮಾಡಿದ್ರೆ ಮೂರ್ ಸತಿ ಮಾಡಿದ್ದೆ ಚೋಮನ ದುಡಿನ.
1: ಹೇಗನ್ನಿಸ್ತು
0: ಶಿವರಾಮ್ ಕಾರಂತರ ಚೋಮನ ದುಡಿ? ಅದು ಯಾವತ್ತಿಗೂ ನಾವು ಮಾಡಬೇಕಾಗಿರುವ, ಇವತ್ತಿಗೂ ಚೋಮನಿಗೆ ಸೂಟ್ ಬುಟ್ ಹಾಕಿ ಕ್ಯೂ ಕೂಡ ನಾವು ಆ ನಾಟಕವನ್ನ ಇವತ್ತಿನ ಮಾಡರ್ನಿಟಿಗೆ ತಂದಿಟ್ರು. ಇಲ್ಲಿ ಒಬ್ಬ ಚೋಮ ಇದ್ದಾನೆ, ಇವತ್ತಿನ ಐ ಟಿ ಬಿ ಟಿ ಅಲ್ಲಿ ಒಬ್ಬ ಚೋಮ ಇದ್ದಾನೆ, ಅವನ ಮೆಟ್ಟುವರು ಇದ್ದಾರೆ, ಅವನಿಗೂ ಆಗದೆ ಇರೋದು ಎಷ್ಟೋ ಜನ ಇರ್ತಾರೆ.
1: ನಿಜವಾಗ್ಲು ಶತ್ರು ಅಂದ್ರು ಸಾಯ್ತಾರ.
0: ಇದೊಂದು ಆಕ್ಚುಲಿ ಜೆನ್ ಕತೆ. ಇದನ್ನ ಬೇಂದ್ರೆ ಮತ್ತು ವೈದೇಹಿ ಇಬ್ರು ನಾಟಕ ಮಾಡ್ತಾರೆ. ಅವರು ಸಾಯೋ ಆಟ ಬೇಂದ್ರೆ ಮಾಡಿದ್ರೆ, ಶತ್ರು ಅಂದ್ರೆ ಸಾಯ್ತಾರ, ವೈದೇಹಿ ಮಾಡ್ತಾರೆ. ಬಟ್ ಇದು ಜೆನ್, ಇದು ಆ ಸೂಫಿ ಮತ್ತು ಜೆನ್ ಅಲ್ಲಿ ಈ ಕತೆಗಳು ಬರುತ್ತೆ. ಬಹಳ ಬ್ಯೂಟಿಫುಲ್ ಆಗಿರೋ ಫಿಲಾಸಫಿಕಲ್ ಕತೆ. ಆದ್ರೆ ಅದನ್ನ ಸಾಮಾಜಿಕ ಒಂದು ಸೋಷಿಯಲ್ ಕಮಿಟ್ಮೆಂಟ್ ತಂದಿಟ್ಟಾಗ ಅದಕ್ಕೂ ಆನ್ಸರ್ ಕೊಡುವಂತ ಕತೆ ಆಗುತ್ತೆ. ಬಟ್ ಯಾರು ಅದರ ಫಿಲಾಸಫಿಕಲ್ ಆಗಿರುವ ಒಂದು ಥಾಟ್ ಇದೆಯಲ್ಲ ಅದನ್ನು ಹಿಡಿದು ಮಾಡಿಲ್ಲ. ಅದೊಂದು ಸ್ವಲ್ಪ ವಿಡಂಬನಾತ್ಮಕವಾಗಿರುವ ನಾಟಕ ಆಗಿದೆ. ಬಟ್ ಬಹಳ ಮಜಾ ಇದೆ ಮಾಡಬಹುದು.
1: ರೂಪರೂಪಗಳನ್ನು ದಾಟಿ,
0: ರೂಪರೂಪಗಳನ್ನು ದಾಟಿ ಅದೊಂದು ನಾಟಕ ರಚನಾ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಬಂದಿರುವ ಒಂದು ನಾಟಕ ಅದು. ಸೊ ಅದನ್ನ ಅನಿವಾರ್ಯವಾಗಿ ನಾನು ಮಾಡ್ಬೇಕಾಯ್ತು.
1: ಇದನ್ನ ಬರದ್ ನೀವ?
0: ಅಲ್ಲ, ಇದನ್ನ ಬರ್ದಿರೋದು ಬೇರೆ ಯಾರೋ ಬರ್ದಿದ್ದಾರೆ, ಅವ್ರ ಹೆಸರು ನೆನಪಾಗ್ತಿಲ್ಲ. ಉಮಾಶ್ರೀ ಅವ್ರ ಅಳಿಯ.
1: ವಾಲಿವಧೆ
0: ಶ್ರೀ ರಾಮಾಯಣ ದರ್ಶನ ಕುವೆಂಪು ಅವರು ಬರೆದಿರೋದು. ಸ್ಕ್ರಿಪ್ಟ್ ನಾನು ಮಾಡ್ಕೊಂಡಿದ್ದೀನಿ.
1: ಸ್ಕ್ರಿಪ್ಟ್ ನೀವೇ ಮಾಡ್ಕೊಳ್ಳಂತ. ಈಗ ಈ ನಾಟಕಗಳನ್ನೆಲ್ಲ ಮಾಡ್ಕೊಂಬತ್ತಿಗೆ ಕ್ಯಾರೆಕ್ಟರ್ಗಳೆಲ್ಲ ನಿಮ್ ಕಣ್ ಮುಂದೆ ಕೂಕೊಂಡಿರತ್ತೆ. ಹಿಂಗ್ ಹಿಂಗ್ ಹಿಂಗ್ ಅನ್ನೋದು ನೀವೇ ಪ್ರಿಸ್ಕ್ರೈಬ್ ಮಾಡಿರ್ತೀರಿ ಅದಕ್ಕೆ, ಅಥವಾ ಮತ್ತೆ ಚೇಂಜಸ್ ಮಾಡ್ಕೊಂತ?
0: ಹೌದು, 30% ಸ್ಕ್ರಿಪ್ಟ್ ನಾವೇ ನಾನೇ ಬರೆದ್ರೆ ನಂಗೊಂದು 60% ಅದರಲ್ಲಿ ಏನಾಗುತ್ತೆ ಅನ್ನೋದು ನನ್ಗೆ ಗೊತ್ತಿರ್ತದೆ. ಅದು ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅಲ್ಲಿ ಆ ಆಕ್ಟ್ರೆಸ್ ನಾನು ಅಂದ್ಕೊಂಡಿರುವ ಒಂದು ಪೀಕಲ್ಲೋ ಇದರಲ್ಲೋ ಇಲ್ದಿದ್ದಾಗ ನಾನು ಅದನ್ನ ಇಳಿಸ್ಬಿಡ್ತೀನಿ. ಓಕೆ, ಇದಾಗಲ್ಲ ಇವ್ರ ಕೈಯಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಹಿಂಗಾಗುತ್ತೆ, ನಾವೊಂದು ಪೀಕಲ್ಲೇನೋ ಬರೆದುಬಿಟ್ಟಿರ್ತೀವಿ, ಪ್ರಾಕ್ಟಿಕಲಿ ಅದು ವರ್ಕ್ ಆಗ್ತಿರಲ್ಲ. ಸೊ ಸ್ಟೇಜ್ ಮೇಲೆ ಡೀಲ್ ಆಗ್ತದೆ, ಆ್ಯಕ್ಟ್ರೆಸ್ ಜೊತೆ ಡೀಲ್ ಮಾಡ್ತಿರುವಾಗ ಎಷ್ಟೋ ಸತಿ ಒಳ್ಳೆ ಆ್ಯಕ್ಟರ್ ಸಿಕ್ಕಿದ್ರೆ ನನ್ನ ಬರವಣಿಗೆಯನ್ನು ಮೀರಿ ಅವ್ರು ಮಾಡಿದ್ದು ಇದೆ. ಕರ್ಣ ಸಂಗತಿ ಅಂತ ಸ್ಕ್ರಿಪ್ಟ್ ಹಂಗೂ ಆಗಿದೆ. ಓಕೆ, ಹಾಗಾದ್ರೆ ಇದು ಬೇಡ, ಇದನ್ನು ಬರೆಯುವ ಅಂತ ಹೇಳಿದ್ದು ನಾನು. ಈ ಸ್ವಲ್ಪ ಟೈಮ್ ಕೊಡಿ, ನಾನು ರೂಮಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳಿ ಇಂಟ್ರ ಹೋಗಿ ಬರೆದು ಆ ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೊಂಡು ಬಂದಿರೋದು ಇದೆ. ಆ್ಯಕ್ಟ್ರೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇದು. ಸೊ ಪೂರ್ತಿ ನಾನು ನಂಬ್ಕೊಂಡಿರುವುದೇ ರಂಗದ ಮೇಲೆ ಆಗುತ್ತೆ ಅನ್ನುವ ಯಾವ ಭರವಸೆನೂ ಇಲ್ಲ. ಹಿಂಗಿರಬೇಕು ಆಕ್ಚುಲಿ, ಪಕ್ಕ ಫಿಕ್ಸ್ ಮಾಡ್ಕೊಳ್ಬಾರ್ದು ಯಾವುದನ್ನು.
1: ಫ್ಲೆಕ್ಸಿಬಿಲಿಟಿ ಇರ್ಕಂತ. ನೀವೀಗ ನಂಗೆ ರಂಗಭೂಮಿ ಅನ್ಕೊಂಡಾಗ ಕೆಲವರು ಹೆಚ್ಚಿನವರಲ್ಲಿ ಅವ್ನ ಕಂಬತಿಗೆ ಅನ್ಸುತ್ತ ಇವರು ಡಿಫ್ರೆಂಟ್ ಅಂತ, ಅವರ ವೇಷಭೂಷಣ ಇರ್ಬೋದು. ಈಗ ನಿಮ್ಮನ್ನೇ ಕಂಡ್ರು ಹಾಗೆ, ಅದು ಅಂದ್ರೆ ಜನ ಅದನ್ನು ಗುರುತಿಸಬೇಕು ಅಂತ, ಅಥವಾ ನಿಮ್ಮೊಳಗಿನ ಕ್ರಿಯೇಟಿವಿಟಿ ಇದೆಯಲ್ಲ, ನೋ ನನ್ಗೆ ನಾನು ಹಿಂಗೆ ಕಾಣಕ್ಕ, ನನ್ನ ಲುಕ್ ಹಿಂಗಿರ್ಕ, ಅದು ಹ್ಯಾಂಗ ಅದು ಅಂತ?
0: ಇಲ್ಲ, ನನಗೆ ಆಕ್ಚುಲಿ ನಾನು ಇದು ನನ್ನ ಇದು ಏನು ಏನು ಅಂತಂದ್ರೆ ಫ್ಲೆಕ್ಸಿಬಲ್ ಆಗಿರ್ಬೇಕು ನನ್ನ ಡ್ರೆಸ್ಗಳು. ಅಂದ್ರೆ ನಾನು ಇಮಿಡಿಯೇಟ್ ಯಾವ್ದಕ್ಕೂ ಕ್ಲಾಸಿಗೆ ಹೋಗ್ಬೇಕು ಅಂತಂದ್ರೆ ಈ ಪ್ಯಾಂಟ್ ಹಾಕೊಂಡ್ರೆ ಪೂರ್ತಿ ಕಾಲನ್ನ ಪೂರ್ತಿ ನಾನು ಕಳರಿ ಮಾಡಬಹುದು. ಆಮೇಲೆ ನನ್ಗೀಗ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಅದೆಲ್ಲ ಇಲ್ಲ. ಇಮಿಡಿಯೇಟ್ ಇನ್ನೊಂದು ಸ್ಟುಡಿಯೋಗೆ ಹೋಗ್ಬೇಕು ನಾನು. ಸ್ಟುಡಿಯೋಗೆ ಹೋಗಿ ಒಂದು 10 minutes ಇದು ಒಂದು ರೆಕಾರ್ಡಿಂಗ್, ಅಲ್ಲಿ ಕೆಳಗಡೆ ಕೂತ್ಕೋಬೇಕು ನಾನು. ಅಲ್ಲಿ ಕೂತ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾ ಇರ್ವಿ, ಅದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಮಾಡ್ತಿರು. ಅಂದ್ರೆ ನನಗೆ ಟೋಟಲಿ ಏನು ಅಂತಂದ್ರೆ ಡ್ರೆಸ್ ಅಂತಂದ್ರೆ ಈ ಜಗತ್ತು ಏನು, ನನಗೆ ತುಂಬಾ ಸತಿ ಬರ್ತಾ ಇರುವಾಗ ಕೇಳಿದೆ, ಈ ಕಾಲೇಜ್ ಒಳಗಡೆ ಇಂಥ ಡ್ರೆಸ್ ಕೋಡ್ ಹಾಕೊಂಡು ಬರ್ತಾ ಇದ್ದೀನಿ, ತಪ್ಪಾಗುತ್ತಾ? ಅಥವಾ ಈವನ್ ಈಗ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ನಾನು ದೇವರ ಪೂಜೆ ಮಾಡಿ ಬರ್ತೀನಿ ಅನ್ಕೊಳ್ಳುವ, ಅದನ್ನ ಥಿಯೇಟರ್ ಕ್ಲಾಸಿಗೆ ಹೋಗುವಾಗ ದೇವರ ಪೂಜೆ ಮಾಡಿದ ಯಾವ ಉಲ್ಲೇಖವನ್ನು
1: ಇಟ್ಕೊಳ್ಳಲ್ಲ
0: ಯಾಕೆ ಅಂತಂದ್ರೆ, ಒಬ್ಬ ಥಿಯೇಟರ್ ಸ್ಟೂಡೆಂಟ್ಗೆ ಒಬ್ಬ ಎಡಪಂಥೀಯ ಇರ್ತಾನೆ, ಒಬ್ಬ ಬೌದ್ಧಿಸಮ್ ಅನ್ನು ನಂಬಿದವನು ಇರ್ತಾನೆ, ಒಬ್ಬ ಮುಸ್ಲಿಮಾನ್ ಇರ್ತಾನೆ, ಒಬ್ಬ ಕ್ರಿಶ್ಚಿಯನ್ ಇರ್ತಾನೆ. ಸೊ ಈ ತರದೊಂದು ಬ್ರಾಡ್ ಆಗಿರುವ ಒಂದು ಒಂದು ಮನೋಧರ್ಮ ಥಿಯೇಟರ್ನವ್ರಿಗೆ ಬೇಕು. ಥಿಯೇಟರ್ನವರು ಎಲ್ಲರೂ ಯಾವುದೇ ಆಗಿರುವ ಸಿದ್ಧಾಂತಗಳಿಗೆ ಬಲಿ ಬೀಳಬಾರದು. ಅವ್ರ ರೈಟು ಅಲ್ಲ, ಅವ್ರ ಲೆಫ್ಟ್
1: ಅಲ್ಲ.
0: ಹೌದು, ನೀವು ಹಾಗಿದ್ರೆ ಮಾತ್ರ ರೈಟ್ನಲ್ಲಿರುವ ಕುಂದು, ಲೆಫ್ಟ್ನಲ್ಲಿರುವ ಕುಂದು, ಮಧ್ಯದಲ್ಲಿರುವ ಕುಂದು ಎಲ್ಲವೂ ನಿಮ್ಗೆ ಕಾಣಿಸ್ತದೆ. ಅಫ್ಕೋರ್ಸ್ ನಿಮ್ಮದೇ ಆದ ವೈಯಕ್ತಿಕ ಅಭಿಪ್ರಾಯ, ನೀವೇ ಮಾಡಿಕೊಳ್ಳುವ ಮೆಡಿಟೇಷನ್ನು, ನೀವೇ ಮಾಡಿಕೊಳ್ಳುವ ಪೂಜೆ ಬೇರೆ. ಆದರೆ ನೀವು ಥಿಯೇಟರ್ ಪರ್ಸನ್ ಆಗಿ ಸೋಷಿಯಲ್ ಕಮಿಟ್ಮೆಂಟ್, ಸಾಮಾಜಿಕ ಬದ್ಧತೆ ನೀವು ಉಳ್ಳವರಾಗಿ ನೀವು ಮಾಡಬೇಕಾಗಿರುವ ಕೆಲಸಗಳು ಬೇರೆ ಇರ್ತದೆ. ಆದ್ರಿಂದ ನಿಮ್ಮ ಡ್ರೆಸ್ ಕೋಡ್ ಜಗತ್ತಿನ, ಅಥವಾ ನೀವು ಏನ್ ಮೇಕಪ್ ಮಾಡ್ಕೋತೀರಿ, ನೀವು ಹೇಗಿರ್ತೀರಿ, ಜಗತ್ತು ಏನ್ ಹೇಳುತ್ತದೆ ಅನ್ನೋದಕ್ಕಿಂತಲೂ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ. ಆದ್ರೆ ಹಾಗಂತೇಳಿ ಹೇಳಿ ಬರೀ ನಿಕ್ಕರ್ ಹಾಕೊಂಡು ಓಡಾಡ್ಲಿಕ್ಕಾಗಲ್ಲ, ಅದಕ್ಕೆ ಬೇಕಾಗ ಒಂದು ವ್ಯವಸ್ಥೆ ಒಳಗಡೆನೆ ಇರಬೇಕು. ಬಟ್ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಚಂದ ಕಾಣಿಸೋದಕ್ಕಿಂತಲೂ ಸ್ವಲ್ಪ ಸ್ವಾತಂತ್ರ್ಯವಾಗಿ ನಮ್ಮ ದೇಹವನ್ನ
1: ನಿಮ್ಗೆ ಕಂಫರ್ಟ್
0: ಆಪುವಂಗೆ
1: ಇದ್ರೆ ಒಳ್ಳೆ. ಈಗ ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಕೇಳ್ರ, ಇದು ನನ್ನ ಮೋಸ್ಟ್ಲಿ ಕೊನೆಯ ಪ್ರಶ್ನೆ ಈಗ ಎಂತಂದ್ರೆ, ಈ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಬದುಕಿನಲ್ಲ ಕೆಂಬತ್ತಿ ನಂಗನ್ಸಿದ್ ಆಲ್ಮೋಸ್ಟ್ ಅಲೆಮಾರಿ ಬದುಕಿನ ತರನೇ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ನೀವು ಅದರಲ್ಲೇ ಖುಷಿ ಪಡ್ತೀರಿ, ನೀವು ಅಂಥದ್ರಲ್ಲೇ ಖುಷಿಯಾಗಿರ್ತೀರಿ. ಯಾಕಂದ್ರೆ ನೀವು ಜಗತ್ತನ್ನು ನೋಡಿದಷ್ಟು ನಿಮ್ಮೊಳಗಿನ ಜಗತ್ತು ತೆರೆದುಕೊಳ್ತಾ ಹೋತ, ನಿಮ್ಮ ಸಂಗಾತಿ ಅದರೊಟ್ಟಿಗೆ ಹೊಂದ್ಕಂಬ್ದು ಇಪ್ಪಕ್ಕೂ ಸಾಕು, ನಿಮ್ಮ ವೈಯಕ್ತಿಕ ಬದುಕು ಇಪ್ಪಕ್ಕೂ ಸಾಕು, ಅದೆಲ್ಲ ಹ್ಯಾಂಗ್ ಬ್ಯಾಲೆನ್ಸ್ ಆಗ್ತ ಗಣೇಶ್ ಮಂದಾರ್ತಿ ಅವರ?
0: ಓಕೆ, ನಾನು ಆಕ್ಚುಲಿ ವೈಯಕ್ತಿಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಬಟ್ ಕೊಡ್ತೇನೆ. ನಾನು ಅನ್ಕೊಂಡೆ ಇದನ್ನ ಒಂದು 100 ಜನ ಆದರೂ ಕೇಳ್ತಾರೆ, ಅದರಲ್ಲಿ ಯಾರೋ ಇಬ್ಬರು ಥಿಯೇಟ್ರಿಗೆ ಬರುವವರಾಗಿದ್ದರೆ. ನೋಡಿ, ವೈಯಕ್ತಿಕ ಜೀವನ ಖರಾಬಾಗಿರ್ತದೆ. ಹೀಗೆ ಯಾಕೆ ಅಂತ ಹೇಳ್ತೀನಿ, ನೀವು ಔಟ್ಸೈಡು 3 ತಿಂಗಳು 4 ವರ್ಷಕ್ಕೆ ನೀವು 1 ತಿಂಗಳು ಮನೇಲಿ ಇರ್ತೀರೇನೋ, ಅಂದರೆ ಟೋಟಲ್ ಲೆಕ್ಕ ಹಾಕಿ ನೋಡಿದರೆ, ಆಗ ಏನಾಗುತ್ತೆ, ಅವ್ರ ನಡುವೆ ನಮ್ಮ ನಡುವೆ ಒಂದು ಸಣ್ಣ ಬಿರುಕು ಶುರುವಾಗುತ್ತೆ. ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ, ನಾವು ಏನು ಮಾಡ್ತೀವಿ ಅಂತಂದ್ರೆ, ನಾನು ಅಂದ್ಕೊಂಡು, ಇದು ಎಲ್ಲರ ಲೈಫಲ್ಲೂ ನಡೀತದೆ ಏನು ಅಂತಂದರೆ, ಇಲ್ಲ ನನ್ನ ವೇ ಆಫ್, ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅದು ಸರಿ, ಅವ್ರಿಗೆ ಅನ್ನಿಸ್ತದೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅದು ಸರಿ. ನೀನು ನೋಡು, ನೀನು ಹೀಗೆ ಮನೇಲಿ ಇರಬೇಕು, ನಾನು ಕೆಲಸವನ್ನು, ನನ್ನ ಹೆಂಡತಿ ಲೆಕ್ಚರರು, ಕೆಮಿಸ್ಟ್ರಿ ಲೆಕ್ಚರರು, ಹುಡು ನಾನು ಕೆಲಸ ಮಾಡ್ತಿದ್ದೀನಿ, ನಿನಗೆ ನಾನು ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ನೀ ಒಂದಿಷ್ಟು ಕೊಡಬೇಕಲ್ಲ, ನಿನಗೊಂದಿಷ್ಟು ಕಮಿಟ್ಮೆಂಟ್ ಬೇಕಲ್ಲ, ಫ್ಯಾಮಿಲಿ ಕಮಿಟ್. ಈ ಒದ್ದಾಟಗಳ ನಡುವೆ ಜೀವನ ನಡೀತಾ ಇರ್ತದೆ. ಇದು ಗೊತ್ತಾಗ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಅಂದ್ರೆ ಗೊತ್ತಾಗ್ಬಿಟ್ಟು ಪ್ರಜ್ಞಾಪೂರ್ವಕವಾಗಿ, ಓಕೆ ಈ ಥರದ್ದೊಂದು ಅಲೆಮಾರಿ ಜೀವನ ನನಗಿದೆ, ಈ ಥರದ್ದೊಂದು ಮಾತು, ಈ ಥರದ್ದೊಂದು ಪ್ರೀತಿಯ ಬೇಡಿಕೆ ನನ್ನ ಹೆಂಡತಿಯು ಇಡ್ತಿರ್ತಾಳೆ, ಇದು ನಮ್ಮ ನಡುವೆ ಸಾಧಾರಣವಾಗಿ ಆಗ್ತಾನೇ ಇರ್ತದೆ, ಇದು ಪ್ರಜ್ಞಾಪೂರ್ವಕ ನಮ್ಗೆ ಗೊತ್ತಿದ್ರೆ ನಾವು ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅಂತಂದರೆ ಗಲಾಟೆ ಆಗುತ್ತೆ, ಇಟ್ಸ್ ಓಕೆ, ನಡೀತದೆ, ಇಟ್ಸ್ ಓಕೆ, ಇಟ್ಸ್ ಓಕೆ ಅನ್ನೋದು ನಮಗೆ ಬೇಕು, ಇದು ಸಹಜವಾದ ಪ್ರಕ್ರಿಯೆ. ಒಂದು ಎಲಿವೇಶನ್ ಬೇಕು ನಮಗೆ, ಅಂದರೆ ನಾನು 10 ವರ್ಷದ ಹಿಂದೆ ತುಂಬ ಸಿಟ್ಟು ಮಾಡ್ಕೋತಿದ್ದೆ, 5 ವರ್ಷದ ನಂತರ ಸ್ವಲ್ಪ ಸಿಟ್ಟು ಕಡಿಮೆ ಆಯಿತು, ಈಗ ಅದನ್ನು ಡೀಲ್ ಮಾಡ್ತಿರುವ ರೀತಿ ಬೇರೆ, ಅದು ಸ್ವಲ್ಪ ಎಲಿವೇಶನ್ ಬೇಕು ನಮ್ಮ ವೈಯಕ್ತಿಕ ಇದಕ್ಕೆ. ಬಟ್ ತೀರ ವೈಯಕ್ತಿಕ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಸಮಾಜದ ನಡುವೆ, ಗಾಂಧೀಜಿಯ ಮಗ ಹರಿಲಾಲ್ ಮಹಾನ್ ಕುಡುಕ, ಅಂದ್ರೆ ಗಾಂಧೀಜಿ ಇವತ್ತು ನಮ್ಗೆಲ್ಲೇ, ಇವನ್ ಗಾಂಧೀಜಿ ಜಯಂತಿಗೆ ಅಕ್ಟೋಬರ್ 2 ಬಾರ್ ಅಂಡ್ ರೆಸ್ಟೋರೆಂಟು, ವೈನ್ ಶಾಪ್ ಎಲ್ಲ ಬಂದಿರ್ತದೆ, ಆದ್ರೆ ಅವ್ರ ಮಗ ಕುಡಿದು ಕುಡಿದು ಸತ್ರು. ಅಂದ್ರೆ ಪಕ್ಕದಲ್ಲೇ ಇರುವ ಒಬ್ಬ ತನ್ನ ಮಗನನ್ನ ಗಾಂಧೀಜಿಯವರಿಗೆ ಮಾಡ್ಕೊಳ್ಳಿಕ್ಕಾಗಲಿ, ಯಾಕಂದ್ರೆ ಅದು ಅವ್ರ ಲೋಕ ಶಾಂತಿಗೋಸ್ಕರ ತನ್ನನ್ನು ತಾನು ಬಿಟ್ಕೊಟ್ಟಾಗ ತನ್ನ ವೈಯಕ್ತಿಕ ಪ್ರಜ್ಞೆಗೆ ಅವ್ರು ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ. ಅದು ಅವ್ರ ರಾಷ್ಟ್ರಪಿತ ಹೌದು, ಆದರೆ ತನ್ನ ಸ್ವಂತ ಮಗನಿಗೆ ಪಿತ ಆಗಲಿಲ್ಲ. ನಾನು ಗಾಂಧೀಜಿಯ ಭಾಳ ದೊಡ್ಡ ಭಕ್ತ, ಮತ್ತೆ ನನಗೆ ತುಂಬ ಇಷ್ಟ, ಅವ್ರ ಮೇಲೆ ಭಾಳ ಪ್ರೀತಿ, ಅವ್ರ ಮೇಲೆ ನಾಟಕನೂ ಮಾಡಬೇಕು ಅಂತಿದೆ. ನನ್ನ ಸತ್ಯಾನ್ವೇಷಣೆ ನಾನು ಬಾಲ್ಯದಲ್ಲಿ ಓದಿದ ಮೊದಲ ಆತ್ಮಚರಿತ್ರೆ. ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್.
1: ಈಗ ಕೊನೆಯ ಪ್ರಶ್ನೆ, ನಮ್ಮ ಕುಂದಾಪುರ ಅಥವಾ ನಮ್ಮ ಉಡುಪಿ ಜಿಲ್ಲೆಯ ರಂಗ ಪ್ರಜ್ಞೆ ಹೇಗಿತ್ತಂತ ನಿಮ್ಗೆ ಅನ್ಸುತ್ತ?
0: ನಾವು ಕುಂದಾಪುರ ತುಳುವವರೆಲ್ಲ ಸ್ವಲ್ಪ ಈ ಸ್ವಲ್ಪ ಕಾಮಿಡಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೋ, ಅದಕ್ಕೆ ಇಲ್ಲಿನ ರಂಗಭೂಮಿಯವರು ಸ್ವಲ್ಪ ಈ ಕಾಮಿಡಿ ಜೊತೆಗೆ ಸ್ವಲ್ಪ ರಾಜಕೀಯವೋ, ಒಂದು ಸ್ವಲ್ಪ ಸಾಮಾಜಿಕ ಬದ್ಧತೆನೋ, ಒಂದು ಸ್ವಲ್ಪ ಫಿಲಾಸಫಿಕಲೋ ಎಲ್ಲ ಆ್ಯಡ್ ಮಾಡೋದು ಕಲ್ತ್ಕೊಳ್ಕೆ, ಅಲ್ಲಲ್ಲಲ್ಲಿ ನೀತಿ ಆದರ್ಶ ಹೇಳೋದ್ರಲ್ಲೇ ಟೈಮ್ ಕಳೀತಿದ್ದ ಬಿಟ್ಟರೆ ಇಂದು ಸೂಕ್ಷ್ಮವಾಗಿ ಅಂತದಾರು ಹೇಳು ಕತ್ತ ಕಾಣ್ಕೀನಿ.
1: ಕಾಣ್ಕಲ್ಲ. ಈಗ ಇನ್ನೊಂದು ಎಂತ ಕೆಮ್ಕಿತ್ತಂದ್ರೆ, ಸುರಭಿ ರಿಜಿಸ್ಟರ್ಡ್ ಬೈಂದೂರು, ನೀವು ಇದರಲ್ಲೂ ಕೂಡ ಅಸೋಸಿಯೇಟ್ ಆದವರು, ಕೆಲವು ನಾಟಕಗಳನ್ನ ನೀವು ರಚಿಸಿ ಮಾಡಿದ್ದ, ಅದೇ ಹೆಂಗದು?
0: ಚೋಮಂದುಡಿ ಕಾದಂಬರಿ, ಅದನ್ನ ನಾಟಕ ರೂಪಕ್ಕೆ ನಾನು ತಂದ್ಕೊಂಡೆ. ಆಮೇಲೆ ರಾಮಾಯಣ ಅದು ಹಲವಾರು ಕನ್ನಡದ ಹಲವಾರು ರಾಮಾಯಣಗಳನ್ನು ಒಟ್ಟು ಸೇರಿಸಿ ಕುಂದಾ ಪ್ರಕರಣದಲ್ಲಿ ಮಾಡಿದೆ. ಅಂದ್ರೆ ಅದ್ರಲ್ಲಿ ನಾನು ಇದ್ದೀನಿ, ಉಳಿದಾರೆ ದೊಡ್ಡ ದೊಡ್ಡ ಪರ್ಸನ್ಸ್.
1: ಹೆಂಗಿತ್ತು ಎಕ್ಸ್ಪೆರಿಮೆಂಟ್ ಕುಂದಾಪುರ ಕನ್ನಡದಲ್ಲಿ ರಾಮಾಯಣ ಮಾಡಿದ್ದು ಹೆಂಗ ಅನಿಸ್ತು?
0: ಕುಂದಾಪುರ ಕನ್ನಡ ರಾಮಾಯಣ ಮಕ್ಳಿಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ರು, ಲೈಕ್ ಆಯ್ತು,
1: ಖುಷಿ ಆಯ್ತು
0: ಪ್ರೇಕ್ಷಕರಿಗೂ,
1: ಪ್ರೇಕ್ಷಕರಿಗೂ ಎಂಜಾಯ್. ಆದ್ರೆ ನಿಮ್ಗೆ ಅದಕ್ಕೆ ಮಾರ್ಕೆಟ್ ಹೆಂಗಿರುತ್ತೆ? ನೀವು ಕುಂದಾ ಪ್ರಕರಣ ಮಾಡಿದಾಗ ಎಲ್ಲರೂ ಸೀಮಿತ
0: ಈ ಮಾರ್ಕೆಟಿಂಗ್ ಬಗ್ಗೆ ಯಾವ ಡೈರೆಕ್ಟರ್ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಡೈರೆಕ್ಟರ್ ಮಾರ್ಕೆಟಿಂಗ್ ಆರ್ಗನೈಸರ್ ಜೊತೆ ಮಾತ್ರ ಇರ್ತದೆ. ನನ್ನ ಯಾರು ಕರ್ಸಿರ್ತಾರೆ? ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಓಯ್ ಕೆಲಸ ಮುಗಿಸದೆ ಕೊಡಿ
1: ಅಷ್ಟೇ.
0: ಇದಾದ್ಮೇಲೆ ಡೈರೆಕ್ಟರ್ ಏನ್ ಇರಬೇಕು ಅಂತಂದ್ರೆ, ನನ್ನನ್ನು ಕರೆಸಿದ ಆರ್ಗನೈಸರಿಗೆ ನಾನು ಮಾಡಿದ ನಾಟಕದಿಂದ ಒಂದಿಷ್ಟು ಅವರು ಹಾಕಿದ ದುಡ್ಡಾದರೂ ವಾಪಸ್ ಬರುವಷ್ಟು, ಅಥವಾ ಅವ್ರ ಟೀಮ್ ಔಟ್ ಸೈಡ್ ಕಾಣಿಸ್ಕೊಳ್ಳುವಷ್ಟಾದರೂ ನಾನು ಕ್ವಾಲಿಟಿಯನ್ನು ಕೊಟ್ಟಿರಬೇಕು ನನ್ನ ಕೆಲಸದಲ್ಲಿ. ಇದು ನನ್ನ ಪ್ರತಿಯೊಬ್ಬ ನಿರ್ದೇಶಕನ ನಟನ ಜವಾಬ್ದಾರಿ. ಇದಂತೂ ನಾನು ಎಲ್ಲ ಕಡೆಗೂ ಮಾಡಿ ತೋರಿಸ್ತೇ, ಆದ್ರಿಂದ ಅಹಮಲ್ಲ ಮಾಡಿ ತೋರಿಸ್ತೇ. ಆದ್ರಿಂದ ಸುರಭಿ ರಿಜಿಸ್ಟರ್ ಜೊತೆಗಿನ ಒಡನಾಟ ಬಹಳ ಚೆನ್ನಾಗಿದೆ. ಈಗ ಹೊಸ ನಾಟಕ ಮಾಡಲಿಕ್ಕೂ ಇದೆ. ಮತ್ತೆ ಕುವೆಂಪುರವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಿಂದ ಆರಿಸಿ ಮಾಡಿದ ನಾಟಕದ ವಾಲಿವದೆ ನಾಟಕದ ಒಂದು ಹಾಡು. ವಾಲಿ ಸನ್ನಿವೇಶ ಹೀಗಿದೆ. ವಾಲಿ ಸುಗ್ರೀವರ ಕತೆ ನಿಮ್ಗೆ ಗೊತ್ತು. ಪುರಾಣದಲ್ಲಿ 60,000 ವರ್ಷಗಳ ಕಾಲ ಅವರು ಯುದ್ಧ ಮಾಡ್ತಾನೆ ಇರ್ತಾರಂತೆ. ವಾಲಿ ಮತ್ತು ಸುಗ್ರೀವ ಅವರಿಬ್ಬರ ಒಂದು ಭ್ರಾತೃದ್ವೇಷ ಇದೆಯಲ್ಲ, ಇದು ಹೊಡೆದಾಟ ಮಾಡಿ ಮಾಡಿ ಮಾಡಿ ಮಾಡಿ ಒಂದು ದಿವಸ ವಾಲಿಗೆ ವಾಲಿಯ ಹೆಂಡತಿ ತಾರೆ ಬಂದು, ಇಲ್ಲ ತಪ್ಪು, ಒಂದು ಸತಿ ನಿನ್ನ ತಮ್ಮನ ಬಾಲ್ಯವನ್ನು ನೆನೆಸ್ಕೊ, ನೀವಿಬ್ರು ಹೇಗಿದ್ರಿ ಅಂತಂದಾಗ ವಾಲಿ ಅದನ್ನು ವಾಪಸ್ ನೆನಪಿಸ್ಕೊತಾನೆ ಹೇಗಿದೆ ಅಂತ. ಅವನು ಉಪ್ಪು ಬೇಕೇ ಉಪ್ಪು ಅಂತ ಅವನು ಬೆನ್ನ ಮೇಲೆ ಅವನ್ನ ಕರ್ಕೊಂಡು ಹೋಗುವುದು, ಆ ನೆನಪುಗಳನ್ನೆಲ್ಲ ಮಾಡ್ಕೊತಾ ಮಾಡ್ಕೊತಾ ಅವನ ಹೃದಯ ಕರಗ್ತದೆ. ಹೆಂಡತಿ ಭಾಳ ಮುಖ್ಯ, ಅದಕ್ಕೆ ಯಾರಾದರೂ ಕರಗಿಸಿರಬೇಕು. ಅವ ಹೆಂಗೆ ಚಿಕ್ಕವನಿರುವಾಗ ಅಂಬೆಗಾಲಲ್ಲಿ ಅಣ್ಣನ ಕರಿತಾ ಇದ್ದ ಅನ್ನೋದ್ರಿಂದ ಶುರುವಾಗತ್ತೆ. ಅಣ್ಣ ಅಣ್ಣ

ಅವನೇ ಕಣ್ ಮುಂದು ಚಿಕ್ಕ ವಯಸ್ಸಿನ ಸುಗ್ರೀವ ಬಂದಂಗನಿಸ್ತದೆ ವಾಲಿಗೆ. ಉಪ್ಪು ಬೇಕೇ ಉಪ್ಪು ಅವ ಹೇಳ್ತಿದ್ದಾನೆ ಅಂತ ಅನಿಸ್ತದೆ. ಇವ ಕೇಳ್ತಾನೆ ಆ ಊರಿನುಪ್ಪು, ಅವ ಹೇಳ್ತಾನೆ ಕಿಷ್ಕಿಂದೇ ದುಪ್ಪು, ಇವ ಹೇಳ್ತಾನೆ ಕಿಷ್ಕಿ.

ಆ ನೆನಪು ಖುಷಿಯಿಂದ ನಿಧಾನವಾಗಿ ದುಃಖಕ್ಕೆ ಹೋಗುತ್ತೆ. ಯಾಕಂದರೆ ಈಗ ಅವನು ತನ್ನ ಅದೇ ತಮ್ಮನ ಜೊತೆಗೆ ನಾನು ಗಲಾಟೆ ಮಾಡ್ತಿದ್ದೀನಿ, ಸಾಯುವಾಗ ಹೊಡಿತಿದ್ದೀನಿ, ಗಂಡ ಹೆಂಡತಿನ ಬೇರೆ ಮಾಡಿದ್ದೀನಿ, ರಾಗ ಚೇಂಜ್ ಆಗುತ್ತೆ. ಇಷ್ಟು ತನಕ ಚಂದ್ರಕಂಸ, ಇನ್ಮೇಲೆ ವಾಸಂತಿದ್ದಾರೆ.

ಲಾಸ್ಟ್ಗೆ ಹೆಂಡತಿ ಹೇಳ್ತೇನೆ, ಇದು ಕುವೆಂಪು ರಾಮಾಯಣ ದರ್ಶನಂನ ಭಾಷೆ. ನೆರಪುವೆಂತಾರೆ ಸುಗ್ರೀವನಂ ತಂದಿಂದು ರುಮೆಗೊಸಗೆಯಂ, ಅವನು ಹೆಂಡತಿ ಕೊಡ್ತೇನೆ. ಸಿಂಗರಿಸು ನಡೆನಿನ್ನ ತಂಗಿಯಂ, ನಾ ಒಂದು ಆಡಿದ ಉಪ್ಪಾಟಮಂ ತೋರಿದ ಪೆನ್ ಎನ್ನ ತಮ್ಮಂಗೆ. ನಾ ಒಂದಾಡಿದ ಉಪ್ಪಾಟದ ತೆರದಲ್ಲಿ ಇಂದು ಪೊತ್ತು ತರುವೆ ಆ ಮುದ್ದು ಸುಗ್ರೀವನಂ, ಖುಷಿಯಲ್ಲಿ ಹೋಗ್ತಾನೆ.

0: ಥ್ಯಾಂಕ್ ಯು.
1: ವಾವ್, ಅದ್ಭುತವಾಗಿತ್ತು ಗಣೇಶ್ ಮಂದಾರ್ತಿ ಅವರೇ.
0: ಥ್ಯಾಂಕ್ ಯು.
1: ಇದೇ ರಂಗಭೂಮಿಯ ತಾಕತ್ತು ಅಂತ, ಆ ಶಕ್ತಿ ಅಂದ್ರೆ ಅದೇ, ನಾವಲ್ಲಿ ಕಾಂಬತಿಗೆ ಅದನ್ನ ಫೀಲ್ ಮಾಡಿ ನಾವೇ ಆ ಪಾತ್ರದೊಳಗೆ ವಾಪಸ್ ಆ ಶಕ್ತಿ ಇಪ್ಪದು ರಂಗಭೂಮಿಗೆ ಅನ್ನೋದನ್ನ ಇಲ್ಲಿ ಈ ಕೆಲವೇ ಕ್ಷಣಗಳ ಇದೊಂದು ಸಂಗೀತದಲ್ಲಿ ನೀವು ನಮ್ಗೆ ತೋರಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳುಗ್ರೆ, ಗಣೇಶ್ ಮಂದಾರ್ತಿ ಅವರ ಜೊತೆಗಿನ ಈ ಅತಿಥಿ ವಿಜ್ಯೋತಿ ಕಾರ್ಯಕ್ರಮ ನಿಮ್ಗೆ ಹ್ಯಾಂಗ್ ಅನಿಸ್ತಂಬೋದನ್ನ ರೇಡಿಯೋ ಕುಂದಾಪುರ ಆಪ್ ಮೂಲಕ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಹೇಳಕ್ಕ. ಮತ್ತೊಮ್ಮೆ ಗಣೇಶ್ ಮಂದಾರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಶ್ವೇತಾ, ಮತ್ತೆ ಪಿಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
3: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ.
3: BA, BCOM, BBA, BCA ಮತ್ತೆ BSc ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತು ಹಂಗಾರೆ?
3: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್.
2: ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಕ್ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು.
3: ಮತ್ತೆಂತ ಬೇಕು ಹೇಳ?
2: ನೀನು ಬರ್ತಿಲ್ಲ ಹಂಗಾರೆ?
3: ಹೌದು,
2: ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಸಾಗರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕೇಳೆ ಸಖಿಯಲ್ಲೇ. ಎಸ್, ಕೇಳೆ ಸಖಿಯಲ್ಲೇ ಇಬ್ರು ಸಖಿಯರಿದ್ದಾರೆ. ಈ ಸಖಿಯರು ಯಾಕೆ ಸ್ಪೆಷಲ್ ಅಂತ ಕೇಂದ್ರೆ, ನಾವು ಕಾಣಿ ಒಂದ್ 10 ರೂಪಾಯಿ 20 ರೂಪಾಯಿ ಅದ್ಕಲ್ಲ, ಈಗಿನ ಕಾಲದ ಬೆಲೆ ಇಲ್ಲಿಯೇ. 500 ರೂಪಾಯಿ ಅಂದ್ರೆ ಅಡ್ಡಿಲ್ಲ, 1,000 ಆದ್ರೆ ಓಕೆ, ಅದ್ರ ಮೇಲೆ ಇದ್ದಾರೆ ಸ್ವಲ್ಪ ಓಕೆ. ಈಗಿನ ಕಾಲ ಲಕ್ಷ ಲಕ್ಷ ಇದ್ರೂ ಬೆಲೆ ಇಲ್ದಿದ ಕಾಲ ಇದು. ಅಂತದಲ್ಲಿ ಏನೋ ಚೂರು ಪಾರು ಸ್ವಲ್ಪ ಎಲ್ಲೋ ಒಟ್ಟು ಮಾಡದ್ನೆಲ್ಲ ಕೂಡಿಟ್ಟು, ಎಲ್ಲೋ ಗಂಡಂಗ್ ಗೊತ್ತಾಯ್ದಿದ್ದಂಗೆ, ಮಕ್ಕಳಿಗೆ ಗೊತ್ತಾಯ್ದಿದ್ದಂಗೆ, ಅಡ್ಗಿ ಮನೆ ಹಂಗೆ ಕೊತ್ತಂಬರಿ ಡಬ್ಬಿ ಒಳಗೋ, ಇಲ್ಲಾಂತಂದ್ರೆ ಅಲ್ಲಿ ಅಕ್ಕಿ ಕ್ವಾಣಿ ಒಳಗೆ ಒಂದ್ ಯಾವ್ದೋ ಡಬ್ಬಿ ಒಳಗೋ, ಇಲ್ಲ ಹಳಿ ಸೂಟ್ ಕೇಸ್ VIP ಸೂಟ್ ಕೇಸ್ ಅಲ್ಲಿ ಇರುತ್ತಲ್ಲ, ಅದ್ರ ಯಾವ್ದೋ ಮೂಲೆ ಒಂದ್ ಜರಿ ಕೊಟ್ಟಿಗೆ ಹಾಕಿ ಸುತ್ತಿ ಸುತ್ತಿ ಯಾರಿಗ ಗೊತ್ತಾಯ್ದಿದ್ದಂಗ ಇಡುದು. ಇಂಥದೆಲ್ಲ ಈಗಳು ತುಂಬಾ ಜನಕ್ಕೆ ಅಭ್ಯಾಸ ಇದೆ. ಆ ಅಭ್ಯಾಸ ನಿಜವಾಗ್ಲೂ ಒಳ್ಳೇದೆ, ಯಾಕೆಂದ್ರೆ ಗಂಡಂಗೂ ಮಕ್ಕಳಿಗೂ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಪ್ಪುದು ಇಂಥ ದುಡ್ಡೆ. ಆದ್ರೆ ನಮ್ಗೆಷ್ಟೋ ಜನಗೆ, ನಮ್ಮಲ್ಲೊಂದು 99%ಗೆ ದುಡ್ಡಿನ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ನನ್ನನ್ನು ಸೇರಿಸಿ. ದುಡ್ಡು ಕೈಗೆ ಬಪ್ಪುದ ಅಪರೂಪ, ಬಂದ್ರೆ ಅದನ್ನ ಹ್ಯಾಂಗ್ ಖರ್ಚು ಮಾಡೋ ಗೊತ್ತಾಗ್ತಿಲ್ಲ, ಹಿಂಗಂದ್ ಹಾಂಗ್ ಕಂಬತ್ತಿ ರೊಯ್ ಅಂದ್ ಹೋಗಿರತ್ತದ. ಇಂಪಾರ್ಟೆಂಟ್ ಎಂತಂದ್ರೆ ನಮ್ಗಿವತ್ ಹೇಳ್ಕೊಡ್ಬೇಕಾಗಿರೋದು, ಅಥವಾ ನಾವಿವತ್ ಮುಖ್ಯವಾಗಿ ಕಲಿಬೇಕಾಗಿರೋದು, ದುಡ್ಡಿನ ಮ್ಯಾನೇಜ್ಮೆಂಟ್. ಈ ದುಡ್ಡಿನ ಮ್ಯಾನೇಜ್ಮೆಂಟ್ ಅಲ್ಲಿ ದುಡ್ಡು ಎಲ್ಲಿಂದಲ ಬದತೋದು ನಮ್ಗೆ ಗೊತ್ತಿರಕ ಒಳ್ಳೆ ರೀತಿಯಲ್ಲಿ. ಈಗ ನಾವು ಒಂದು ಸ್ವತಂತ್ರವಾಗಿ ದುಡಿಬೇಕು, ನಂದು ಒಂದು ಸಣ್ಣ ಅಂಗಡಿಯೋ, ಒಂದು ಟೈಲರಿಂಗ್ ಶಾಪೋ, ಒಂದು ಬ್ಯೂಟಿ ಪಾರ್ಲರೋ ಮಾಡ್ತೀವಿ ಅಂತ ನಾವು ಹೊರಟ್ರೆ ನನಗೆ ಅದಕ್ಕೆ ದುಡ್ಡು ಬೇಕೇ ಬೇಕು. ಆ ಬಿಸ್ನೆಸ್ ನಮ್ದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆ ದುಡ್ಡು ಎಲ್ಲಿಂದ ತಪ್ಪುದು? ಎಲ್ಲಿಂದ ತಪ್ಪುದು ಅಂದಾಗ ಫಸ್ಟ್ ನಮ್ಮ ರಿಲೇಟಿವ್ಸ್ ಹೆಸರು, ಅವ್ರ ಮುಖ ಎಲ್ಲ ಮುಂದ್ ಬತ್ತ, ಆ ಅಣ್ಣ ಕೊಡುಕು ಸಾಕ, ಈ ಅಕ್ಕನ ಹತ್ರ ಕೇಂದ ಅಂತೆಲ್ಲ. ಆದ್ರೆ ಸ್ವಾಭಿಮಾನ ಅಡ್ಡ ಬತ್ತ, ಛೇ ಹುಡುತ್ರೆಲ್ಲ ಕೇಂದ್ರ ಹಣದ ಹಪ್ಪದ್ ಬೇಡ, ಬ್ಯಾಂಕ್ ಇಂದ ಲೋನ್ ತೆಗೆಯುವ, ಚಿನ್ನ ಅಡ ಇಡುವ, RTC ಅಡ ಇಡುವ, ಇದೆಲ್ಲ ನೆಕ್ಸ್ಟ್ ಥಾಟ್ ಬಪ್ಪದು ಯೋಚನೆಗಳು. ಅದೆಲ್ಲ ಮಾಡುವ ಮೊದಲು ನಾವು ಸರ್ಕಾರದಿಂದ ನಾವೀಗ ಏನೋ ಒಂದು ಮಾಡು ಹೊರಟಿತ್ತಲ್ಲ, ಅದಕ್ಕೆ ಯಾವ ತರದ ಸಾಲ ಸೌಲಭ್ಯ ಎಲ್ಲ ಇತ್ತು, ಯಾವ್ದೆಲ್ಲ ಇತ್ತು ಫಸ್ಟ್ ತಿಳ್ಕೊಳಕ. ಅದಿದ್ರೆ ನಾನ್ ಮಾಡೋದಕ್ಕೆ ಇದು ಅದು ಆತ, ಅದು ಮಾಡ್ಕರೆ ನಾನು ಎಂತೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಕತ್ತ, ನನಗೆ ಎಂತ ಅರ್ಹತೆ ಇರಕ, ನಾ ಅಲ್ಲೋ ಏನ್ ಕೇನ್ಕ, ಅಲ್ಲಿ ಹಾರ್ ನಂಗೆ ಎಷ್ಟು ಸಬ್ಸಿಡಿ ಸಿಗತ್ತ, ಎಷ್ಟು ಲೋನ್ ಸಿಗತ್ತ, ಮತ್ತದು ಎಷ್ಟು ಟರ್ಮ್, ಎಷ್ಟು ಅವಧಿಗೆ, ನಂಗೆ ಎಷ್ಟು ಟೈಮ್ ಅಲ್ಲಿ ನಾನು ಆ ಲೋನ್ ಎಲ್ಲ ಕಟ್ಟಿ ತೀರ್ಸ್ಕತ್ತ, ಒಂದೆಲ್ಲ ಲೋನ್ ಕಟ್ಟಿ ತೀರಿಸ್ಲ ಅಂದ್ರೆ ಎಂತ ಆತ್. ಈ ಎಲ್ಲಾ ವಿಷಯ ಅದ್ರ ಒಳಗೆ ಹೊರಗೆ ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರ್ಕ. ನಮ್ಮ ಸಮಸ್ಯೆ ಇವತ್ತೆ ಅಂತಂದ್ರೆ ಈ ಸರ್ಕಾರಿ ಸಾಲ ಸೌಲಭ್ಯಗಳು ಸುಮಾರು ಅವರು ಹೊರಡಿಸಿತ್ರಲ್ಲ, ಆದ್ರೆ ನಮಗ ಅದರದ್ದು ಮಾಹಿತಿ ಇಪ್ಪುದಿಲ್ಲ. ಮಾಹಿತಿಯ ಕೊರತೆ ಬಹುದೊಡ್ಡ ಸಮಸ್ಯೆ. ಈಗ ಹೆಣ್ಮಕ್ಳೇ ಇರ್ಬೋದು, ಈ ಕಾರ್ಯಕ್ರಮ ಕೇಳುವ ಗಂಡು ಮಕ್ಳೇ ಇರ್ಬೋದು, ಯಾರೇ ಇದ್ರು ಈ ಸಾಲ ಸೌಲಭ್ಯಗಳ ಬಗ್ಗೆ ಸರ್ಕಾರದಿಂದ ಯಾವ್ದೆಲ್ಲ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ಇಪ್ಪ ಇಬ್ರು ಸಖಿಯರ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೆ. ಒಬ್ಬರ ಹೆಸರೇ ಮೀರಾಜಿ ಅಂತ, ಅಂದ್ರೆ ಮೀರಾ ಗೋಪಾಲ್ ಅವ್ರ, ಮತ್ತೊಬ್ಬರ ಹೆಸರು ಆಶಾಲತಾ ಅಂತೇಳಿ. ಮೀರಾ ಅವರು ಬ್ರಹ್ಮಾವರದವರು, ಆಶಾಲತಾ ಅವರು ನಮ್ಮ ಕುಂದಾಪುರದಾರ. ಇವ್ರು ಎಲ್ಲಿರು ಕೇಂದ್ರೆ, ಅವರು ಎಂತ ಮಾಡಿದ್ರು ಕೇಂದ್ರೆ, ಫಿನಾನ್ಷಿಯಲ್ ಕೌನ್ಸಿಲರ್ಸ್ ಅಂತ. ಈಗ ನೋಡಿ, ಅಕಾಡೆಮಿಕ್ ಕೌನ್ಸಿಲರ್ಸ್ ಈ ತರ ಸುಮಾರು ಕೌನ್ಸಿಲರ್ಸ್ ಇರ್ತಾರೆ, ಇವ್ರು ಮಾತ್ರ ಬಾರಿ ಒಳ್ಳೆ ಕೌನ್ಸಿಲರ್ ಅಂತ ನಂಗೆ ಅನಿಸ್ತು. ಯಾಕಂದ್ರೆ ದುಡ್ಡಿನ ಬಗ್ಗೆ ಹೇಗೆ ಅಂತ ಕೌನ್ಸಿಲಿಂಗ್ ಮಾಡ್ತಾರೆ ಇವ್ರ. ಎಲ್ಲಿಂದ ಬಂದದ್ದು ಅವ್ರ ಕಂಪನಿ ಯಾವ್ದು ಕೇಂದ್ರೆ, ಅಮೂಲ್ಯ ಇನ್ಕಮ್ ಲಿಟ್ರಸಿ ಸೆಂಟರ್ ಉಡುಪಿಯಿಂದ ಬಂದದ್ದು. ನಮ್ಮೊಟ್ಟಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋ ಮೀರಾಜಿ ಅಂಡ್ ಆಶಾಲತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕೇಳೆ ಸೆಕೆಗೆ ಸ್ವಾಗತ, ಸುಸ್ವಾಗತ.
2: ನಮಸ್ತೆ.
1: ಹೆಂಗಿದ್ರಿ, ಇಬ್ರು ಹುಷಾರಿದ್ರಿಯಾ?
2: ಸೌಖ್ಯ.
1: ಸೌಖ್ಯ ಅಲ್ಲ. ನಂಗೆ ಅದೇ, ಈ ಫಿನಾನ್ಷಿಯಲ್ ಕೌನ್ಸಿಲರ್ಗೆ ಹೆಚ್ಚಾಗಿ ಕೌನ್ಸಿಲರ್ ಅಂತ ಇಡುದೇ ಹೆಣ್ಮಕ್ಳನ್ನ, ಯಾಕಂದ್ರೆ ಅವ್ರಿಗೆ ಬಿಡಿಸಿ ಬಿಡಿಸಿ ಬಿಡಿಸಿ ಹೇಳುವಷ್ಟು ತಾಳ್ಮೆ ಜಾಸ್ತಿ, ಗಂಡ್ ಮಕ್ಳಿಗೆ ಅಷ್ಟು ತಾಳ್ಮೆ ಇಪ್ಪುದಿಲ್ಲ. ಹಾಂಗೆ ಕೌನ್ಸಿಲರ್ಸ್ಗೆ ತುಂಬಾ ತಾಳ್ಮೆ ಬೇಕು, ಅಷ್ಟೇ ಕೂಲ್ ಆಗಿ ಮುಂದಿರುವ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳುವಂತ ಚಾಕಚಕ್ಯತೆನೂ ಬೇಕು. ಹಾಂಗೆ ಅನ್ಸತ್ ನಿಮ್ಮಂತ ಕೌನ್ಸಿಲರ್ಗಳ ಇಡುದು. ಹಾಗೆ ಫಿನಾನ್ಷಿಯಲ್ ಕೌನ್ಸಿಲರ್ ಆಗಿದ್ದು ಇಟ್ಸ್ ಅ ಡಿಫ್ರೆಂಟ್, ವೆರಿ ಯುನಿಕ್ ಪೊಸಿಷನ್. ಹೆಂಗದ ನೀವು ಅದ್ ಹೆಂಗ ಅದಲ್ಲ ಒಂಚೂರು ಹೇಳಿಕ ಮೀರಾಜಿ ಅವರೇ, ನೀವ್ ಹೇಳಿ.
2: ಏನಂದ್ರೆ 2010 ತನಕ ನಮ್ಮ ದೇಶದಲ್ಲಿ 40% ಅಷ್ಟು ಜನರಿಗೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ.
1: ಸತ್ಯ.
2: ಸೊ ಬ್ಯಾಂಕ್ ಅಲ್ಲಿ ಅದು ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತೆ ಉತ್ತರ ಭಾರತದಲ್ಲಿ, ಅವರಿಗೆ ಬ್ಯಾಂಕಲ್ಲಿ ಏನು ಫೆಸಿಲಿಟಿ ಸಿಗ್ತದೆ, ಮತ್ತು ಆ ಬ್ಯಾಂಕಲ್ಲಿ ಯಾಕೆ ಹಣ ಇಡಬೇಕು, ನೀವು ಹೇಳಿದಾಗೆ ಡಬ್ಬಿಯಲ್ಲಿ ಇಡೋದು ಮತ್ತೆ ಡಬ್ಬಿಯಲ್ಲಿಟ್ಟು ನೆಲದಲ್ಲಿ ಹೂಳಿಡೋದು, ಈ ರೈತರ ಕುಟುಂಬ ಜಾಸ್ತಿ
1: ಆಗ್ತದೆ, ಗಾಡಿಯೆಲ್ಲ ಒಟ್ಟಿ ಮಾಡಿಡೋದು,
2: ಹಾ ಅಂತ ಅಭ್ಯಾಸಗಳು ಜಾಸ್ತಿ. ಸೊ ಏನಾಯ್ತು, ಅವರನ್ನೆಲ್ಲ ಬ್ಯಾಂಕಿನ ಒಂದು ಇದಕ್ಕೆ ಸಂಪರ್ಕಕ್ಕೆ ತಂದು ಅವರಿಗೆ ಒಂದು ಬ್ಯಾಂಕಿಂಗ್ ಏನು ಫೆಸಿಲಿಟೀಸ್ ಇದೆ ಅದನ್ನು ತಕೊಳ್ಳಿ, ಅವರು ಸಹ ಒಂದು ಸ್ವತಃ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಏನಾದರೂ ಪ್ರಯೋಜನ ಆಗಲಿ ಅನ್ನೋ ಕಾರಣಕ್ಕೆ ಆ ಸಮಯದ 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ ತಕೊಂಡು ಬಂದರು. ಸೊ ಅದರಲ್ಲಿ ಸಾಮಾನ್ಯವಾಗಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ
1: ಶುರು ಮಾಡಿರೋದು,
2: ಬಟ್ ನಮ್ಮ ಜನರಿಗೆ ಅದು ಜನ್ಧನ್ ಯೋಜನೆ ಅನ್ನೋದಕ್ಕಿಂತ ಮೋದಿ ಅಕೌಂಟ್ ಅಂತ ಫೇಮಸ್ ಆಗ್ಬಿಡ್ತು, ಅವರೇ ಇಟ್ಕೊಂಡಂತ ಹೆಸರು. ಅದರಲ್ಲಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಇಂದ ಅಕೌಂಟ್ ಓಪನ್ ಮಾಡುವಂತದ್ದು. ಇಲ್ಲಿ ಏನಂತಂದ್ರೆ ಅಕೌಂಟ್ ಮಾಡ್ಲಿಕ್ಕೆ ಆ ಟೈಮಲ್ಲಿ ತುಂಬಾ ಜನ ಓಪನ್ ಮಾಡಿದ್ರು, ಅಕೌಂಟ್ ಬೇರೆ ಕಡೆ ಇದ್ದವರು ಕೂಡ ಇಲ್ಲದೆ ಇದ್ದವರು ಕೂಡ ಓಪನ್ ಮಾಡಿದ್ದಾರೆ. ಇಲ್ಲಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಜನ ಏನಂತ ಅನ್ಕೊಂಡ್ರು, ಅಕೌಂಟ್ ಓಪನ್ ಮಾಡೋದು ಪಾಸ್ಬುಕ್ ತಗೊಂಡು ಗೋದ್ರೇಜ್ ಅಲ್ಲಿ ಇಟ್ಟು ಸುಮ್ಮನೆ ಇರೋದು ಅಂತ. ಅದು ಹಾಗಲ್ಲ, ಆಕ್ಚುಲಿ ಹಾಗಿಲ್ಲ. ಅದೇನಂತಂದ್ರೆ ಯಾವಾಗ ಹಣ ಕೈಯಲ್ಲಿ ಇರ್ತದೆ ಆಗ ಹಣ ಹಾಕ್ಲಿಕ್ಕೆ, ಯಾವಾಗ ಬೇಕು ಅವಾಗ ಎಷ್ಟು ಅಗತ್ಯ ಉಂಟು ಅಷ್ಟು ಮಾತ್ರ ತೆಗಿಲಿಕ್ಕೆ ಅವಕಾಶ ಇರೋದು, ಅದು ಟ್ರಾನ್ಸಾಕ್ಷನ್ ಮಾಡಬೇಕು, ವ್ಯವಹಾರ ಮಾಡಬೇಕು. ಇಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದ್ರೆ ಹಾಕಿಬಿಟ್ರೆ ಆಯ್ತು ಮತ್ತೆಲ್ಲ ಸರ್ಕಾರ ನೋಡ್ಕೊಳ್ತದೆ ಅಂತ, ಅದು ಹಾಗಲ್ಲ, ಕಂಡೀಷನ್ ಹಾಗಲ್ಲ. ಸೊ ಏನಂತಂದ್ರೆ ಇದರಲ್ಲಿ ಇದ್ರ ಮೂಲಕವೇ ಅದೇ ಸಮಯದಲ್ಲಿ ಎರಡು ಇನ್ಸೂರೆನ್ಸ್ ಕೂಡ ತಕೊಂಡ್ ಬಂದ್ರು, ಅದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಎರಡು. ಇದೇನಂತಂದ್ರೆ ಆಗ ಟೈಮಲ್ಲಿ ಏನಾಯ್ತು, ಬ್ಯಾಂಕ್ ನವರೇ ಎಲ್ಲರಿಗೂ ಮಾಡಿಸಿದ್ದಾರೆ, ಬಟ್ ಏನಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬ್ಯಾಂಕರ್ಸ್ ಕೂಡ ಇರ್ಲಿಲ್ಲ. ಸೊ ಜನರಿಗೆ ಏನಂತಂದ್ರೆ ಮಾಡಿಸಿದ್ದಾರೆ ಇನ್ಸೂರೆನ್ಸ್,
1: ಅವ್ರು ಮಾಡಿಸಿದ್ದಾರೆ ಅಲ್ಲ, ಅವ್ರು ಹೇಳಿದ್ರೆ ಅಲ್ಲಿ ಆಯ್ ಹೋಯ್ತು,
2: ಆಗಿದೆ
1: ನಮ್ದು ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ,
2: ಆಗಿದೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಡೆತ್ ಆದ್ಮೇಲೆ ಕ್ಲೇಮ್ ಮಾಡಿಲ್ಲ,
1: ತುಂಬಾ ಜನ ಇದ್ದಾರೆ,
2: ತುಂಬಾ ಕೇಸಸ್ ಉಂಟು ಆತರ. ಸೊ ಏನಂತಂದ್ರೆ ನಮ್ಮನ್ನ ಯಾಕೆ ಇಲ್ಲಿ ಅಪಾಯಿಂಟ್ ಮಾಡಿದ್ರು ಅಂತಂದ್ರೆ ಇಂಥದ್ದನ್ನ ಜನರಿಗೆ ಕಂಪ್ಲೀಟ್ ಮಾಹಿತಿ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ 2010 ಇಂದವೇ ಆರಂಭ ಆಗಿದೆ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ ಅಂತ ಓಪನ್ ಮಾಡಿ, ಅದಕ್ಕೆ ಒಂದು ಆರ್ಥಿಕ ಸಾಕ್ಷರತಾ ಸಲಹೆಗಾರರು ಅಂತ ನಮ್ಮನ್ನ ನೇಮಕ ಮಾಡಿದ್ದಾರೆ. ನಾವು ಅವತ್ತಿಂದ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಗೆ ಬೇಸರದ ವಿಚಾರ ಏನು ಅಂತಂದ್ರೆ, ನಾವು ಯಾವಾಗ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತೇವೆ ಜನ ಸುಮ್ನೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಟ್ಟದ್ದು ಜಾಸ್ತಿ.
1: ಅದನ್ನ ಮಾಹಿತಿ ಕೊಡ್ತಿದ್ರೆ
2: ಹಾ ಫ್ರೀ ಆಫ್ ಕಾಸ್ಟ್,
1: ಅದಕ್ಕೆ ಆಚೆಗೆ ಮುಂದೆ ಬಿಟ್ಟದ
2: ಫ್ರೀ ಆಫ್ ಕಾಸ್ಟ್, ನಮ್ಮದೇನು ಚಾರ್ಜಸ್ ಇಲ್ಲ. ನಾವು ಹೋಗಿ ಬರೋದಾಗ್ಲಿ, ನಾವು ಮಾಹಿತಿ ಕೊಟ್ಟದಾಗ್ಲಿ, ಅದು ಯಾವ್ದು ನಾವು ಚಾರ್ಜಸ್ ಮಾಡೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಸೊ ಏನಂತಂದ್ರೆ ನಮ್ಗೆ ಅದೇ ಅಂತಂದ್ರೆ ನೀವು ಒಂದು ನಮ್ಗೆ ಬೇರೇನು ಕೊಡೋದು ಬೇಡ, ಅಟ್ಲೀಸ್ಟ್ ನಾವು ಕೊಟ್ಟದನ್ನ ನೀವು ತಗೊಂಡು ನೀವು ಉಪಯೋಗಿಸ್ಕೊಂಡು ನಿಮ್ಮ ಮನೆಯವರು ಉಪಯೋಗಿಸ್ಕೊಂಡು ನಿಮ್ಮ ಆಚೆ ಈಚೆ ಫ್ರೆಂಡ್ಸ್ ರಿಲೇಟಿವ್ಸ್ ನೈಬರ್ಸ್ ಯಾರಿದ್ದಾರೆ ಹಂಚ್ಕೊಳ್ಳಿ, ಅದನ್ನ ಎಲ್ಲರೂ ಉಪಯೋಗ ತಕೊಳ್ಳಿ ಅನ್ನೋ ಇಂಟೆನ್ಶನ್.

0: ಅಮ್ಮ ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
1: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜಲ್ಲೇ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ನಮ್ಮೊಟ್ಟಿಗೆ ಇವತ್ತು ಕೇಳಿಸಿಕೆಯಲ್ಲಿ ಮೀರಾಜಿ ಅಂಡ್ ಆಶಲತಾ ಅವರಿದ್ದಾರೆ. ಇವರು ಫಿನಾನ್ಷಿಯಲ್ ಕೌನ್ಸಿಲರ್ಸ್, ಅಂದ್ರೆ ಆರ್ಥಿಕ ಸಾಕ್ಷರತೆಯ ಸಮಾಲೋಚಕರು. ಎಸ್, ಭಾರಿ ಖುಷಿ ಆಯ್ತು ನಿಮ್ಮನ್ನು ಕಂಡು, ಯಾಕೆಂದ್ರೆ ಇದೊಂದು ಹೊಸ ಕಾನ್ಸೆಪ್ಟ್. ಆಕ್ಚುಲಿ 2010 ಇತ್ತು ಅಂತ ಹೇಳಿದ್ರೆ, ಆದ್ರೂ ಹೆಚ್ಚು ಜನಕ್ಕೆಂದ್ರೆ ಈ ತರ ಒಂದು ಸಾಕ್ಷರತೆಯನ್ನು ಕೊಡೋರು ನಮ್ಮಲ್ಲಿ ಇದ್ದಾರೆ. ನಾವು ಹೋಗಿ ಇವರೊಟ್ಟಿ ಸಮಾಲೋಚನೆ ಮಾಡ್ಲಕ್ಕೆ ಅಂದು ಇಲ್ಲ, ಮತ್ ನೀವ್ ಹೇಳ್ದಂಗೆ ಫ್ರೀ ಆಗಿ ಸಮಾಲೋಚನೆ ಮಾಡ್ಕೊಂಡು ಆಚಿಕೆ ಮೆಂಕೆ ನೀಚಿಕೆ ಮೆ ಬಿಟ್ಟಿಗೆ ಸೀದಾ ಹೋಗ್ಬಿಡ್ತಾರ. ಇದು ಸತ್ಯವಾದ ಮಾತು. ಈಗ ಸರ್ಕಾರಿ ಯೋಜನೆಗಳೆಲ್ಲ ಯಾವ್ದಿದಾವೆ? ಫಸ್ಟ್ ಯೋಜನೆ ಯಾವ್ದು?
4: ಈಗ ಸರ್ಕಾರಿ ಯೋಜನೆಗಳಂದ್ರೆ ಮೂರು ಯೋಜನೆಗಳ ಬಗ್ಗೆ ಹೇಳಿದ್ರು. PMJJY, PMJJY, SBY ಎಲ್ಲ ಹೇಳಿದ್ರು. ಆಮೇಲೆ PMEGP ಅಂತ ಇದೆ.
3: ಇಜಿಪಿ ಅಂದ್ರೆ?
4: PMEGP ಅಂತ ಅಂದ್ರೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ಅಂತ.
3: ಎಂಪ್ಲಾಯ್ಮೆಂಟ್
5: ಜನರೇಷನ್
3: ಪ್ರಾಜೆಕ್ಟ್. ಓಕೆ,
4: ಆ ಯೋಜನೆಯಡಿಯಲ್ಲಿ ಈಗ 35 ಲಕ್ಷದವರೆಗೆ ಅವರಿಗೆ ಲೋನ್ ತಗೊಳ್ಳಿಕ್ಕೆ, ಬಿಸ್ನೆಸ್ ಯಾರು ಮಾಡ್ತಾರೆ ಇಂಡಿವಿಜುವಲ್ ಆಗಿ ಇರ್ಬೋದು ಗ್ರೂಪ್ ಅಲ್ಲಿ ಇರ್ಬೋದು, ಲೋನ್ ತಗೊಳ್ಳಿಕ್ಕೆ ಅವಕಾಶ ಇದೆ 35 ಲಕ್ಷದವರೆಗೆ. ಇದರಲ್ಲಿ ವಿತ್ ಸಬ್ಸಿಡಿ, ಕೈಗಾರಿಕೋದ್ಯಮ ಇಲಾಖೆಯಿಂದ ಬ್ಯಾಂಕ್ ಥ್ರೂ ಲೋನ್ ಸ್ಯಾಂಕ್ಷನ್ ಆಗುವಂತದ್ದು. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ಮಾತ್ರ ಇದರಲ್ಲಿ ಜನಸಮ್ಮತ್ ಪೋರ್ಟಲ್ ಅಲ್ಲಿ ಹಾಕಬಹುದು, ಅಥವಾ ಡೈರೆಕ್ಟ್ ಆಗಿ PMEGP ಅಂತ ಆನ್ಲೈನ್ ಹೊಡೆದ್ರೆ ಅದರಲ್ಲಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಸಹ ಹಾಕಬಹುದು.
3: ಪೋರ್ಟಲ್ ಹೆಸರೆಂತ?
4: ಜನಸಮರ್ಥ್.
3: ಜನಸಮರ್ಥ್, JANA, ಜನಸಮರ್ಥ್, SAMARTH.
4: ಅದರಲ್ಲಿ ಎಲ್ಲಾ ಲೋನ್ ಸ್ಕೀಮ್ಗಳು ಆ ಪೋರ್ಟಲ್ ಅಲ್ಲಿ ಹಾಕಬಹುದು. ಜನಸಮರ್ಥಲ್ಲಿ ಒಂದೇ ಅಲ್ಲ, PMEGP ಮಾತ್ರ ಅಲ್ಲ, ಈಗ ಎಜುಕೇಶನ್ ಲೋನ್ ಅನ್ನು ಅಪ್ಲೈ ಮಾಡಬಹುದು, ಮುದ್ರಾಕ್ಕೂ ಅಪ್ಲೈ ಮಾಡಬಹುದು, ಯಾವುದೇ ಇಲಾಖೆಯ ಜನಸಮರ್ಥ ಪೋರ್ಟಲ್ ಅಲ್ಲಿ ಹಾಕಬಹುದು.
3: ಒಂದ್ ನಿಮಿಷ, ಈ ಜನಸಮರ್ಥ ಪೋರ್ಟಲ್ ಅಲ್ಲಿ ನಾವು ಅಪ್ಲೈ ಮಾಡ್ಕರೆ, ಈಗ ನಂಗೊಂದು ಗೊತ್ತಾಯ್ತು ನಾನು ಹಿಂಗೆ ಅಪ್ಲೈ ಮಾಡ್ಲಕ್ಕಂತ, ಅದಕ್ಕಿಂತ ಮುಂಚೆ ಯಾವ್ದೇ ಬ್ಯಾಂಕ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದ್ ಬೇಡ. ಈಗ ನಂಗೆ ನನ್ನ ಅಕೌಂಟ್ ಗೆ ಯಾವ್ದೊಂದು ಬ್ಯಾಂಕ್ ಆಗಿತ್ತು, ನಾನು ಅಲ್ಲೋಯ್ ಮಾತಾಡಿ ಹಿಂಗೆಲ್ಲ ನಂಗ್ ಬೇಕು ಮಾರ್ರೆ, ನಾನು ಹಿಂಗ ಅಪ್ಲೈ ಮಾಡುದು ಅಂತ ಕೇಮ್ದೆ, ಹಂಗಂತ ಬೇಡ್ದ.
4: ಈಗ ಜನಸಮರ್ಥ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಮೊದಲು ಬ್ಯಾಂಕ್ ಕನ್ಸರ್ನ್ ಮಾಡಿದೆ ಒಂದು ಒಳ್ಳೆ ವಿಷಯ ಅಂದ್ರೆ, ಈಗ ಅವರಿಗೆ ಗೊತ್ತಿರುತ್ತೆ ಈಗ ಒಂದು ಕಸ್ಟಮರ್ ಇವರು ಐಡೆಂಟಿಫೈ ಆಗಿರ್ತಾರೆ, ಇವರು ಅಪ್ಲೈ ಮಾಡ್ತಾ ಇದ್ದಾರೆ, ಆಮೇಲೆ ನನ್ಗೆ ಆ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಬ್ಯಾಂಕಿಗೆ ಬರುತ್ತೆ ಅನ್ನುವಂಥದ್ದು ಒಂದು ಐಡಿಯಾ ಸಿಗುತ್ತೆ. ಇಲ್ಲ ಡೈರೆಕ್ಟ್ ಸಹ ಹಾಕ್ಬಹುದು, ಈಗ ಹೇಳ್ಕೊಂಡೆ ಹೋಗ್ಬೇಕು ಅಂತ ಇಲ್ಲ. ಅದನ್ನ ಏನು ಅಪ್ಲೈ ಮಾಡಿರ್ತಾರೆ ಅದು DIC ಲಾಗಿನ್ ಗೆ ಹೋಗುತ್ತೆ, ಕೈಗಾರಿಕೋದ್ಯಮ ಇಲಾಖೆಯ ಲಾಗಿನ್ ಗೆ ಹೋಗುತ್ತೆ, ಅಲ್ಲಿ ಅವರು ಸ್ಯಾಂಕ್ಷನ್ ಆಗಿ ಬ್ಯಾಂಕ್ ಲಾಗಿನ್ ಗೆ ಕಳಿಸುವಂತದ್ದು.
3: ಒಂದ್ ನಿಮಿಷ, ಇದನ್ನೀಗ ನಾನೀಗ ಜನಸಮರ್ಥಗ್ ಹೋಗಿ EGP
4: Employment,
3: PM ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಇದಕ್ಕೆ ನಾನು ಅಪ್ಲೈ ಮಾಡ್ಕರೆ ನನ್ಗೆ ಎಂತ ಮಾಡುದಾರು ಅಪ್ಲೈ ಮಾಡ್ಲಕ್ಕ? ಎನಿ ಬಿಸ್ನೆಸ್?
4: ಅದಕ್ಕೆ ಒಂದು ಕಂಡೀಷನ್ ಇದೆ.
5: ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಬೇಕಂತ ಇದ್ದೇನೆ. ಈಗ ಯಾವುದೇ ಲೋನ್ ತಕೊಳ್ಬೇಕಾದ್ರೂ ಒಂದು ಬೇಸಿಕ್ ಎಲಿಜಿಬಿಲಿಟಿ ಅಂತಂದ್ರೆ ಮೂಲಭೂತ ಅರ್ಹತೆಗಳು ಅಂತ ಏನು ಹೇಳ್ತೇವೆ,
3: ಅರ್ಹತೆಗಳು
5: ನಾವು ಮೊದಲೇ ಸಂಪಾದನೆ ಮಾಡಿ ಇಟ್ಕೊಂಡಿರ್ಬೇಕು.
4: ಹೌದು,
5: ಏನು ಅಂತಂದ್ರೆ ಮೊದಲಿಗೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಮಿನಿಮಮ್ 6 months ಆಗಿರ್ಬೇಕು. ಒಂದು
3: ಆರು
5: ತಿಂಗಳಾಗಿರ್ಬೇಕು. ಎರಡನೇದು ಆ ಅಕೌಂಟ್ ಅಲ್ಲಿ ಅವರು ಟ್ರಾನ್ಸಾಕ್ಷನ್ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಇನ್ ದ ಸೆನ್ಸ್ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ, ಯಾವಾಗ ಹಣ ಕೈಯಲ್ಲಾಗತ್ತೆ ಆಗ ಹಣ ಹಾಕ್ಬೇಕು, ಯಾವಾಗ ಅಗತ್ಯ ಇದೆಯೋ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ತೆಗಿಬೇಕು. ಮೂರನೇ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್, ಅವರು ಸೇವಿಂಗ್ಸ್ ಮಾಡೋದನ್ನ ತೋರಿಸ್ಬೇಕು. ಅಂದ್ರೆ ಅವರು ಈ ಸೇವಿಂಗ್ಸ್ ಮಾಡೋದು ಯಾಕಂತಂದ್ರೆ ತುಂಬಾನೇ ನೆಗ್ಲಿಜೆನ್ಸಿ ಈ ಪಾಯಿಂಟ್ ಅಲ್ಲೇ ಆಗೋದು. ಯಾಕೆಂತಂದ್ರೆ ಈ ಬ್ಯಾಂಕ್ ಅಲ್ಲಿ ಸಾಲ ಕೊಡುವ ಮುಂಚೆನೂ ಪ್ರಶ್ನೆ ಮಾಡೋದು ಅದನ್ನೇ, ಏನಂತಂದ್ರೆ ನಿಮ್ಮ ಆಪತ್ಕಾಲಕ್ಕೆ ಅಂತ ನೀವು ಸೇವಿಂಗ್ಸ್ ಮಾಡ್ಕೊಳ್ಳಿಕ್ ಆಗದಿದ್ದವರು ನಾಳೆ ನಾವು ಸಾಲ ಕೊಟ್ಟ ಮೇಲೆ ನೀವು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿ ಕಟ್ತೀರಿ ಅನ್ನೋದು ಯಾವ ಗ್ಯಾರಂಟಿ? ಸೊ ಈ ಮೂರು ಪಾಯಿಂಟ್ಸ್ ಅನ್ನು ಅವ್ರು ಫಸ್ಟ್ ಗಟ್ಟಿ ಮಾಡಿಕೊಂಡ್ರೆ ಮತ್ತೆ ಅವ್ರು ನೆಕ್ಸ್ಟ್ ಲೋನ್ ತೆಗಿಲಿಕ್ಕೆ

0: ಕಂಪ್ಲೀಟ್ ಪ್ಲಾನ್ ಮಾಡ್ಬೋದು. ನೋ, ಅದರಲ್ಲೇನು ಅವರಿಗೆ ತೊಂದರೆ ಆಗುದಿಲ್ಲ. ಮೇನ್ ಬೇಕಾಗಿರೋದು ಇದು. ಅದರ ನಂತರ
1: ಇನ್ನೊಂದೇನಿದೆ ಅಂದರೆ, ಅವರು ಈಗ 3 ಪಾಯಿಂಟ್ ಏನು ಹೇಳಿದ್ರು, ಅದು ಅಲ್ಲದೇನೆ ಸಿಬಿಲ್ ಸ್ಕೋರ್ ಇರಬೇಕು ಅವರದ್ದು. ಸಿಬಿಲ್ ಸ್ಕೋರ್ ಅಂತಂದರೆ ಈಗ ನಮಗೆ ಈಗ ಬೇರೆ ಈಗ ಕಾಲೇಜಲ್ಲಿ ಸ್ಟೂಡೆಂಟಿಗೆಲ್ಲ ABCD ಹೀಗೆ ಗ್ರೇಡಿಂಗ್ ಕೊಡ್ತಾರೆ, ಅದೇ ರೀತಿ ನಮ್ಮ ನಮ್ಮ ಅಕೌಂಟಿಗೆ ಒಂದೊಂದು ಗ್ರೇಡಿಂಗ್ ಇದೆ. ನಾವು ಯಾವ ರೀತಿ ಕಸ್ಟಮರ್ ಅಂತ ಗೊತ್ತಾಗಬೇಕಾದ್ರೆ ನಾನು ಬ್ಯಾಂಕ್ ಮುಂದೆ ಚಂದ ಡ್ರೆಸ್ ಮಾಡಿ ಹೋಗಿ ನಿಂತರೆ ಆಗುದಿಲ್ಲಲ್ಲ. ಅದಕ್ಕೋಸ್ಕರ ನಾವು ಆ ಸಿಬಿಲ್ ಸ್ಕೋರ್ ಅಂತ ಒಂದಿದೆ, ಅದನ್ನ ಅದು ಹೇಗೆ ಮೇಂಟೈನ್ ಆಗುತ್ತೆ, ಅದರಲ್ಲಿ ಹೇಗೆ ಕಡಿಮೆ ಆಗುತ್ತೆ ಅಥವಾ ಹೇಗೆ ಅಪ್ ಮಾಡ್ಕೋಬೇಕು ಅಂತಂದ್ರೆ, ಈಗ ನನ್ನ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು ಅಂದ್ರೆ ನಾನೇನೋ ಲೋನ್ ಮಾಡಿರ್ತೀನಿ. ಲೋನ್ ಮಾಡಿದಾಗ ಏನಾಗುತ್ತೆ, ಲೋನ್ EMI ಏನಿದೆ ಕಂತು, ಅದನ್ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇರಬೇಕು. ಒಂದೇ ಸರಿ ಲೋನ್ ತೀರಿಸಿದ್ರೆ ಸಿಬಿಲ್ ಹೈ ಆಗುತ್ತೆ ಅಂತ ಅಲ್ಲ, ಕರೆಕ್ಟ್ ಆಗಿ ಆ ಕಂತನ್ನ ಕರೆಕ್ಟ್ ಆಗಿ ಕಟ್ಕೊಂತ ಹೋದ್ರೆ ಅದು ಸಿಬಿಲ್ ಸ್ಕೋರ್ ಹೈ ಆಗುತ್ತೆ. ಅದು ನಾನೀಗ ಲೋನ್ ತಗೊಂಡವಳು ಒಂದ್ ತಿಂಗಳು ಕಟ್ಟಿದೆ, ಮತ್ತೆ 1-3 ತಿಂಗಳು ಕಟ್ಲೇ ಇಲ್ಲ, ಲೋನ್ ಅಕೌಂಟ್ NPA ಆಯ್ತು, ಆವಾಗ ಸಿಬಿಲ್ ಸ್ಕೋರ್ ಅನ್ನೋಂಥದ್ದು ಡೌನ್ ಆಗ್ತಾ ಬರುತ್ತೆ. ಇನ್ನೊಂದ್ಸರಿ ಏನ್ ಡೌನ್ ಆಗುತ್ತೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ನಮ್ಗೆಲ್ಲ ಒಂದು ಚಟ ಅಂತ ಹೇಳ್ಬಹುದು. ಅದನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು, ನಿನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ಅಂತ ಹೇಳಿದ್ರೆ ಏನೋ ಒಂಥರ ಪ್ರೆಸ್ಟೀಜ್ ಇದ್ದ ಹಾಗೆ. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಈಗ ಕನ್ನಡದಲ್ಲಿ ಹೇಳ್ಬೇಕು ಅಂತ ಕ್ರೆಡಿಟ್ ಕಾರ್ಡ್ ಅಂದ್ರೆ ಸಾಲದ ಕಾರ್ಡ್. ಸಾಲದ ಕಾರ್ಡ್ ಅಂದ ನಾವು ಒಂದು ಇಲ್ಲೆಲ್ಲಾದ್ರೂ ಈಗ ಒಂದೇನೋ ಶಾಪಿಗೆ ಹೋದ್ವಿ, ಒಂದು 50 ರೂಪಾಯಿ ಖರ್ಚಾಯ್ತು, ಅದಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ. ಒಂದ್ ಬೇರೆ ಕಡೆ 100 ರೂಪಾಯಿ ಖರ್ಚಾಯ್ತು, ಅದಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ ಅಂತ ಅಂದ್ರೆ, ಅವಾಗ ಏನಾಯ್ತು, ನಾನ್ ಸಾಲದ ಕಾರ್ಡ್ ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ 50 ರೂಪಾಯಿ ನನ್ನ ಹತ್ರ ಇಲ್ಲ ಅಂತ ಆಯ್ತು ಅಲ್ವಾ. ಅದಕ್ಕೆ ಆವಾಗ ಏನಾಗುತ್ತೆ, ಸಿಬಿಲ್ ಸ್ಕೋರ್ ಅನ್ನುವಂಥದ್ದು ಡೌನ್ ಆಗ್ತಾ ಬರುತ್ತೆ. ಈಗ ಕ್ರೆಡಿಟ್ ಕಾರ್ಡ್ ಯೂಸೇ ಮಾಡಬಾರ್ದ ಈಗ ಏನು ಅಂತ ಕ್ವಶನ್ ಬರಬಹುದು. ಆ ಕ್ರೆಡಿಟ್ ಕಾರ್ಡ್ ಯಾವಾಗ ಯೂಸ್ ಮಾಡಬೇಕು, ಈಗ 1-2 ಸಾವಿರನೋ 3 ಸಾವಿರನೋ ಆ ರೀತಿ ಏನಾದರೂ ಯೂಸ್ ಮಾಡುವಂಥದ್ದು, ಅಥವಾ ಬಿಸ್ನೆಸ್ ಯಾರಾದರೂ ಮಾಡ್ತಾ ಇದ್ರೆ ಅವ್ರಿಗೇನಾದರೂ ಮೆಟೀರಿಯಲ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಆ ಥರ ಆಗುವಾಗ ಆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದರೆ ಅವಾಗ ಏನು ಸಿಬಿಲಿಗೆ ಇದಾಗೋದಿಲ್ಲ. ಕ್ರೆಡಿಟ್ ಕಾರ್ಡ್ ಸುಮ್ಮನೆ ಇಟ್ಕೊಂಡ್ರೂ ಆಗೋದಿಲ್ಲ. ತಗೊಂಡು ಏನೋ ಒಂದು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದೆ, ತಗೊಂಡು ಸುಮ್ಮನೆ ಇಟ್ಕೊಂಡ್ರು ಅದರಲ್ಲಿ ಏನು ಟ್ರಾನ್ಸಾಕ್ಷನ್ ಆಗದೆ ಇದ್ರೂ ಸಹ ಸಿಬಿಲಿಗೆ ಎಫೆಕ್ಟ್ ಆಗುತ್ತೆ.
0: ಸೊ ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕು. ಇವಾಗ ಕಾಲ್ ಬರ್ತದೆ, ಫೋನ್ ಕ್ರೆಡಿಟ್ ಕಾರ್ಡ್ ಬೇಕಾ, ನಾವು ಅದು ಕೊಡ್ತೇವೆ, ಎಲ್ಲ ಬ್ಯಾಂಕಿಂದನೂ ಅಡ್ವರ್ಟೈಸ್ಮೆಂಟ್ ಇದ್ದದ್ದೇ ತಗೊಳ್ಳಿ ಅಂತ ಹೇಳಿ. ಸೊ ಕ್ರೆಡಿಟ್ ಕಾರ್ಡ್ ನಮಗೆ ನಿಜವಾಗ್ಲೂ ಅಗತ್ಯ ಉಂಟಾ, ಅದು ಯೋಚನೆ ಮಾಡಿ ತಗೊಳ್ಬೇಕು. ಸುಮ್ಮನೆ ತಗೊಳ್ಳೋದಲ್ಲ, ಅಡ್ವರ್ಟೈಸ್ಮೆಂಟ್ ಇದೆ ಹಾಗೂ ಸಾಲದ ಕೊಡ್ತಾರೆ, ನೋ ಅದು ಸರಿಯಲ್ಲ.
1: ಇನ್ನೊಂದು ಏನಾಗುತ್ತೆ ಅಂದ್ರೆ, ನಂದು ಸಿಬಿಲ್ ಸ್ಕೋರ್ ಇನ್ನೊಂದ್ಸರಿ ಡೌನ್ ಆಗುತ್ತೆ. ಯಾವಾಗ ಅಂದ್ರೆ, ನಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಚೆನ್ನಾಗಿದೆ, ನಾನೇನು ಲೋನೇ ಮಾಡ್ಲಿಲ್ಲ, ಆದ್ರೂ ಸಹ ಬ್ಯಾಂಕ್ ಅಲ್ಲಿ ಹೋದಾಗ ನನ್ಗೆ ಸಿಬಿಲ್ ಡೌನ್ ಆಗಿದೆ ಅಂತ ವಾಪಸ್ ಕಳಿಸ್ತಾರೆ. ಅವಾಗ ಏನಾಗುತ್ತೆ, ಸಿಟ್ಟು ಬರುದಿಲ್ವಾ ಮ್ಯಾನೇಜರ್ ಮೇಲೆ? ಅವಾಗ ಸಿಟ್ಟು ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ನಾವೇನಾದ್ರೂ ಯಾರಿಗಾದ್ರೂ ಜಾಮೀನ್ ಹಾಕಿದೀವ ಅಂತ ನೋಡ್ಕೋಬೇಕು. ಜಾಮೀನ್ ಪಡ್ಕೊಂಡ ವ್ಯಕ್ತಿ ಏನಾದ್ರೂ ಏನೋ ಕಟ್ಲಿಲ್ಲ, 1-2 ತಿಂಗಳು ಹಾಗೆ ಬಿಟ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ, ಲೋನ್ EMI ಕರೆಕ್ಟ್ ಇಲ್ಲ ಅಂತ ಅಂದ್ರೆ, ಯಾರು ಜಾಮೀನ್ ಹಾಕಿರ್ತೀವಿ, ಜಾಮೀನ್ ಹಾಕುವಾಗ ಏನ್ ಕೊಡ್ತೀವಿ, ಪಾನ್ ಕಾರ್ಡು ಆಧಾರ್ ಕಾರ್ಡು. ಅದು ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಅವ್ರು ಕಟ್ಟದೆ ಇದ್ರೆ ಇಲ್ಲಿ ನಮ್ಮ ಸಿಬಿಲಿಗೆ ಇಫೆಕ್ಟ್ ಆಗುತ್ತೆ. ಆವಾಗ PMEGP ಇರ್ಬೋದು ಅಥವಾ ಬೇರೆ ಯಾವುದೇ ಲೋನ್ ಸ್ಕೀಮ್ ಅನ್ನ ಲೋನ್ ಕೇಳಲಿಕ್ಕೆ ಅಪ್ರೋಚ್ ಮಾಡಿದ್ರೆ ಬ್ಯಾಂಕಿಗೆ ಯಾವ ಮ್ಯಾನೇಜರು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಇವನ್ ನನ್ನ ಮನೆಯವರೇ ಏನಾದ್ರೂ ಮ್ಯಾನೇಜರ್ ಆಗಿದ್ರು ಸಹ, ಅವರಿಗೆ ನನ್ನ ಸಿಬಿಲ್ ಸ್ಕೋರ್ ಡೌನ್ ಆಗಿದ್ರೆ ರೂಲ್ಸ್ ಪ್ರಕಾರ ನನಗೆ ಲೋನ್ ಕೊಡ್ಲಿಕ್ಕೆ ಬರುದಿಲ್ಲ. ಮೇನ್ಲಿ ಸಿಬಿಲ್ ಸ್ಕೋರ್ ಒಂದು ಕರೆಕ್ಟ್ ಇರಬೇಕು. ಎಷ್ಟಿರ್ಬೇಕಂತಂದ್ರೆ 700 above ಇರಬೇಕು. ಈಗ 680 ಕೆಲವೊಂದು ಬ್ಯಾಂಕ್ ಅಲ್ಲಿ ಕೊಡ್ತಾರೆ, 700 ಇದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. 700, 750 ಈ ರೀತಿ ಸಿಬಿಲ್ ಸ್ಕೋರ್ ಇದ್ರೆ ಯಾವುದೇ ಲೋನ್ ತಗೊಳ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಅದೇ PMEGP ಬಗ್ಗೆ ಮಾತಾಡ್ತಾ ಇದ್ವಿ, PMEGP ಬಗ್ಗೆ ಮಾತಾಡ್ತಾ ಸಿಬಿಲ್ ಸ್ಕೋರ್ ಬಗ್ಗೆನು ಹೇಳಿದ್ವಿ, ಯಾವ್ದ್ಯಾವ ಡಾಕ್ಯುಮೆಂಟೇಶನ್ ಬೇಕು. ಈಗ PMEGP ಲೋನಿಗೆ ಒಬ್ರು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಏನಪ್ಪ ಎಲ್ಲ ಡಾಕ್ಯುಮೆಂಟ್ ಬೇಕು, ಈಗ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅದೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ. ಈಗ ಜನಸಾಮಾನ್ಯರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಏನೇನ್ ಬೇಕು ಅಂತ. ಈಗ ಫಸ್ಟ್ ಮೊದಲೇದಾಗಿ ಅವರದ್ದು ಆಧಾರು, ಪಾನು, ಹಾಗೆ ಏನು ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅದು. ಇನ್ನು ಗ್ರಾಮ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಎಲ್ಲಿ ಅವರ ಮನೆ ಇದೆ ಅಥವಾ ಅವರು ಯಾವ ಯೂನಿಟ್ ಅನ್ನ, ಈಗ ನಮ್ಮ ಬಿಸ್ನೆಸ್ಸಿನ ಯೂನಿಟ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಆ ಏರಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಪಾಪ್ಯುಲೇಷನ್ ಸರ್ಟಿಫಿಕೇಟ್ ತಗೋಬೇಕು.
2: ಅದೆಲ್ಲ ಸಿಗುತ್ತೆ ಪಾಪ್ಯುಲೇಷನ್ ಸರ್ಟಿಫಿಕೇಟ್
1: ಗ್ರಾಮ ಮಟ್ಟದಲ್ಲಾದ್ರೆ ಗ್ರಾಮ ಪಂಚಾಯತ್ ಕೊಡುವಂತದ್ದು, ಈ ವಾರ್ಡ್ ಅಲ್ಲಿ ಇಷ್ಟು ಗ್ರಾಮ
2: ಜನಸಂಖ್ಯೆ
1: ಇದೆ ಅಂತ. ಮುನ್ಸಿಪಾಲಿಟಿ ಇದಾದ್ರೆ ಇಲ್ಲಿ ಅವ್ರು ಕೊಡುವಂತದ್ದು ಅದನ್ನ ತಗೋಬೇಕು. ಇನ್ನೊಂದು ಏನಾದ್ರೂ ಅಗ್ರಿಮೆಂಟ್, ಈಗ ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ಮಾಡುವಂತದಿದ್ರೆ ಅದ್ರ ಓನರ್ ಬೇರೆ ಇದ್ರೆ ಆ ಲೀಸ್ ಅಗ್ರಿಮೆಂಟ್ ಬೇಕಾಗತ್ತೆ. ಇನ್ನು ಅವರದ್ದು ಪ್ರೊಜೆಕ್ಟ್ ರಿಪೋರ್ಟ್ ಮೇನ್ಲಿ, ಈಗ ಒಂದು 5-10 lakh ಬೇಕು ಅಂತ ಇದ್ರೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಥವಾ ಆ ಮೆಟೀರಿಯಲ್ ಎಷ್ಟು, ಏನು ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಇವರು ಓನ್ ಹಾಕುವಂತದ್ದು ಇರ್ಬೋದು, ಅದನ್ನ ಎಷ್ಟು ಏನು ಎಲ್ಲ ಡೀಟೇಲ್ ಆಗಿ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು. ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ ಕೂಡಲೇ ಈಗ ಎಲ್ಲಿ ಮಾಡುದಪ್ಪ ಅದನ್ನ, ಈಗ ಸ್ವಂತದಾಗಿ ಒಂದು 5-10 lakh ಇರೋದು ಈಗ ರುಡ್ ಸೆಟಿಯಲ್ಲಿ ಹೋದವರಿಗೆ ಗೊತ್ತಿರುತ್ತೆ, ಅಲ್ಲಿ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ಕಲ್ಸಿ ಕೊಟ್ಟಿರ್ತಾರೆ ಓನ್ ಆಗಿ ಮಾಡ್ಲಿಕ್ಕೆ ಅಂತ ಬಂದವರು ಅವರು ಮಾಡ್ಕೋಬಹುದು. ಇಲ್ಲ ಬರ್ಲಿಲ್ಲಪ್ಪ ನಂಗೆ ಗೊತ್ತಾಗುದಿಲ್ಲ, ಅಲ್ಲಿ ಕಲ್ತರೂ ಕೆಲವೊಂದು ನೆನಪಿರುವುದಿಲ್ಲ ಬಿಡಿ, ಅವಾಗ ಗೊತ್ತಾಗುದಿಲ್ಲ ಅಂತ ಅಂದಾಗ ಅವಾಗ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಆಡಿಟ್ ಆಫೀಸ್ ಅಲ್ಲಿ ಡೀಟೇಲ್ ಆಗಿ ಏನೇನ್ ಖರ್ಚು ವೆಚ್ಚಗಳ ಬಗ್ಗೆ, ಯಾವ್ದೆಲ್ಲ ಮೆಷಿನರಿ ಬೇಕು, ಕಂಪನಿ ಹೆಸರು ಎಲ್ಲ ಮೆನ್ಷನ್ ಮಾಡಿ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು.
2: ಓಕೆ,
1: ಇವಿಷ್ಟು ಡಾಕ್ಯುಮೆಂಟ್ ಅನ್ನ.
2: ಈ ವೆಬ್ಸೈಟ್ ಹೆಸರು ಇನ್ನೊಂದ್ಸಲ ಹೇಳಿ,
1: ಜನಸಮರ್ಥ.
2: ಜನಸಮರ್ಥ್, ಜನಸಮರ್ಥ್ ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಪ್ರಧಾನಮಂತ್ರಿ EGP ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದಕ್ಕೆ ಅಪ್ಲೈ ಮಾಡ್ತೀರಿ ಅಂದ್ರೆ 35 lakh ಸಾಲ ಸಿಕ್ಕತ್ತ. ಆದ್ರೆ ಈ ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ಕತ್ತ, ಅದ್ರ ಒಟ್ಟಿಗೆ ನಿಮ್ಮ ಅರ್ಹತೆ ಏನಿದೆ ಅದನ್ನು ಚೆಕ್ ಮಾಡ್ಕೊಂಡ್ಕ, ನಿಮ್ಮ ಪ್ರೀವಿಯಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೆಂಗಿತ್ತು, ಸಿಬಿಲ್ ಸ್ಕೋರ್ ಹೆಂಗಿತ್ತು, ನಿಮ್ಮ ಕ್ರೆಡಿಟ್ ಕಾರ್ಡ್ ಗಳ ಬಳಕೆ ಹೆಂಗಿದೆ, ಅದೆಲ್ಲವೂ ಬ್ಯಾಂಕ್ ಅವ್ರು ಲೋನ್ ಕೊಡುದು ಅದ್ರೆಲ್ಲದ್ರ ಮೇಲೆ ಡಿಪೆಂಡ್ ಆಗಿ. ಸೊ ಇದೆಲ್ಲದನ್ನ ನೀವು ಇವ್ರು ಹೇಳಿದ ಇನ್ಫಾರ್ಮೇಶನ್ ತಕೊಂಡ್ರಿ ಅಂತ ಅನ್ಕಂತ, ಸ್ವಲ್ಪ ಹೊತ್ತಲ್ಲಿ ಬಂದು ನಾವು ಇನ್ನೊಂದಿಷ್ಟು ಮಾಹಿತಿಯನ್ನ ಸರ್ಕಾರಿ ಸಾಲ ಸೌಲಭ್ಯಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೊಡುತ್ತ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಮೀರಾಜ್ಜಿ ಮತ್ತು ಆಶಾಲತಾ ಅವರಿದ್ದಾರೆ. ಅವ್ರು ನಮ್ಗೆ ಫಿನಾನ್ಷಿಯಲ್ ಲಿಟ್ರಸಿ, ಆರ್ಥಿಕತೆಯ ಸಾಕ್ಷರತೆ ನಮ್ಗೆ ಕೊಡ್ತಾ ಇದ್ರಿ. ಯಾಕಂದ್ರೆ ಈ ಸಾಲ ಸೌಲಭ್ಯ ಎಲ್ಲಿದೆ, ಸರ್ಕಾರಿ ಸಾಲ ಸೌಲಭ್ಯಗಳು ಎಂತೆಲ್ಲ ಇತ್ತು, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ. ಈಗ ನೀವು PMEGP ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ನಾವು ಜನಸಮರ್ಥ್ ಈ ವೆಬ್ ಪೋರ್ಟಲ್ಗೆ ಹೋಗಿ ಅಪ್ಲೋಡ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಮೀಡಿಯೇಟರ್ ಬಗ್ಗೆ, ಮಧ್ಯವರ್ತಿಗಳ ಬಗ್ಗೆ ಏನು ಹೇಳ್ತಾ ಇದ್ರಿ?
1: ಜನಸಮರ್ಥ್ ಪೋರ್ಟಲ್ ಇರ್ಬೋದು, ಯಾವುದೇ ಬ್ಯಾಂಕ್ ಲೋನ್ ಇರ್ಬೋದು, ಸರ್ಕಾರಿ ಲೋನ್ಗಳಿರ್ಬೋದು, ಅದನ್ನೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗುವಾಗ ಇವಾಗ ಮಧ್ಯವರ್ತಿಗಳದ್ದು ಒಂಥರ ಗ್ಯಾಂಗ್ ರೀತಿಯಾಗಿದೆ, ಎಲ್ಲಾ ಕಡೆ ಮಧ್ಯವರ್ತಿಗಳ ಹಾವಳಿ ಅಂತ ಹೇಳಿದ್ರು ಆಗ್ಬಹುದು. ಆವಾಗ ಏನಾಗುತ್ತೆ, ಈಗ ಇನೋಸೆಂಟ್ ಪೀಪಲ್ಸ್ ಇರ್ತಾರೆ, ಈಗ ಅವರಿಗೆ ಗೊತ್ತೇ ಇರುವುದಿಲ್ಲ ಬ್ಯಾಂಕ್ ಕಡೆ ಏನ್ ಮಾಡ್ಬೇಕು ಏನು ಎತ್ತ ಅಂತ. ಆವಾಗ ಅವರನ್ನ ಹಿಡ್ಕೊಂಡು ಅವರಿಗೆ ಹಣ ಕೊಟ್ಟು ಅವರಿಂದ ಅಪ್ಲಿಕೇಶನ್ ಹಾಕಿ ಅಲ್ಲಿ ಮೋಸ ಹೋಗ್ತಾರೆ, ನಾನು ಕೊಡಿಸ್ತೇನೆ ಅಂತ. ಬ್ಯಾಂಕ್ ಅಲ್ಲಿ ಏನು ರೆಕಮೆಂಡ್ ಮಾಡಿ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯಾವಾಗೆಲ್ಲ ಹೇಳಿದ್ವಿ ಏನೇನ್ ಬೇಸಿಕ್ ನೀಡ್ಸ್ ಗಳಿದ್ದಾವೆ ಅದರಲ್ಲಿ ಅಂತ, ಅದನ್ನೆಲ್ಲ ಕೊಟ್ಟ ನಂತರವೇ ಬ್ಯಾಂಕ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂತದ್ದು. ಈಗ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಹೋದಾಗ ಏನಾಗುತ್ತೆ,
2: ಚಾರ್ಜಸ್
1: ಜಾಸ್ತಿ ಆಗುತ್ತೆ. ಈಗ ನಾನು ಲೋನ್ ತಗೊಳ್ಳಿಕ್ಕೆ 10,000 ಖರ್ಚು ಮಾಡಿದೆ, 20,000 ಖರ್ಚು ಮಾಡಿದೆ, ಅದ ಅನ್ಕೊಳ್ಳೋದು, ನಾವೇನು ಅನ್ಕೊಳ್ಳೋದು ಲೋನ್ ಮಾಡ್ಲಿಕ್ಕೆ ಅಷ್ಟು ಖರ್ಚಾಗತ್ತೆ ಅಂತ. ಲೋನ್ ಮಾಡ್ಲಿಕ್ಕೆ, ಲೋನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವುದೇ ಖರ್ಚಿಲ್ಲ. ಖರ್ಚಿಲ್ಲ ಅಂತ ಹೇಳಿದ್ರೆ, ಈಗ ಏನಾದ್ರೂ ಸೈಬರ್ ಅಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಅವರ ಚಾರ್ಜಸ್ ಅನ್ನ ಕೊಡ್ಬೇಕಾಗತ್ತೆ ಹೊರತು ಯಾವುದೇ ಬ್ಯಾಂಕ್ ಅಪ್ಲಿಕೇಶನ್ಗಳಿಗೆ ಯಾವುದೇ ಚಾರ್ಜಸ್ ಇಲ್ಲ. ಅದನ್ನ ನಾವೇ ಡೈರೆಕ್ಟ್ ಆಗಿ ಇವಾಗ್ಲೇ ಹೇಳದಾಗೆ ಜನಸಮರ್ಥ್ ಪೋರ್ಟಲ್ ಅಲ್ಲೇ ಅಪ್ಲೈ ಮಾಡಬಹುದು. ನಾವು ಖುದ್ದಾಗಿ ಅಲ್ಲಿ ನೀವು ನೋಡ್ಬೋದು. ಈಗ ಯಾರಾದ್ರೂ ಎಜುಕೇಟೆಡ್ ಯಾರಾದ್ರೂ ಕೇಳ್ತಾ ಇದ್ರೆ ಗೂಗಲ್ ಅಲ್ಲಿ ಜನಸಮರ್ಥ್ ಪೋರ್ಟಲ್ ಅಂತ ಹೊಡೆದ್ರೆ ಅದರಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ಬರ್ತವೆ. ಈವನ್ ಈಗ ಸ್ವಸಹಾಯ ಸಂಘದ ಗುಂಪಿನ ಲೋನಿಗೂ ಸಹ ಅಲ್ಲಿ ಅಪ್ಲಿಕೇಶನ್ ಇವೆ, ಮತ್ತೆ ಸ್ಟೂಡೆಂಟ್ಸ್ ಸಹ ಅದರಲ್ಲಿ ಎಜುಕೇಶನ್ ಲೋನಿಗೂ ಹಾಕಬಹುದು.
2: ಅಲ್ಲಿ ಏನಂತಂದ್ರೆ, ಜನಸಮರ್ಥ್ ಪೋರ್ಟಲ್ ಅಲ್ಲಿ ಯಾವ ಏಜೆನ್ಸಿ ಥ್ರೂ ನೀವು ಹಾಕ್ತೀರಿ ಅಂತ ಒಂದು ಇದಿದೆ, ಅಂತ ಒಂದು ಆಪ್ಷನ್ ಉಂಟು. ಅಲ್ಲಿ ಏನಂತಂದ್ರೆ DIC ಅಂದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತ, DIC ಹಾಕಿದ್ರೆ ಸೇಫ್. ನೀವು ಅದನ್ನ KVIB KVIG ಅದು ಹಾಕಿದ್ರೆ ಅಡ್ಡಿಲ್ಲ. ಬಟ್ ಅದ್ ಬಿಟ್ಟು ಬ್ಲಾಂಕ್ ಬಿಟ್ಟು ಅಂತಂದ್ರೆ ಅವರೇ ಕಾಲ್ ಮಾಡಿ ಕೇಳ್ತಾರೆ ನೀವು ಅಂದ್ರೆ ಅದೇನ ಮಧ್ಯವರ್ತಿಗಳು ಅಂತ ಏನ್ ಹೇಳಿದ್ರು, ಅವರೇ ಅದನ್ನ ನೋಡ್ತಾರೆ. ನಿಮಗೆ ಗೊತ್ತಲ್ಲ, ಇವಾಗ ಹ್ಯಾಕ್ ಮಾಡೋರೆಲ್ಲ ಬೇಕಾದಷ್ಟು ಜನ ಇದ್ದಾರೆ, ನಾವು ಮಾಡಿಸಿ ಕೊಡ್ತೇವೆ ಕೊಡಿ ಅಂತ ಹೇಳಿ ಅವರೇ ಕಾಲ್ ಮಾಡಿ, ಯಾಕಂದ್ರೆ ಇವ್ರದ್ದು ಮೊಬೈಲ್ ನಂಬರ್ ಎಂಟ್ರಿ ಮಾಡೋದಿದ್ದೇ ಇರ್ತದಲ್ಲ, ನಾವು ಮಾಡಿಸಿ ಕೊಡ್ತೇವೆ ಕೊಡಿ ಅಂತ ಮತ್ತೆ ಅದಕ್ಕೆ ಚಾರ್ಜಸ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಏಜೆನ್ಸಿ ಯಾವ್ದು ಬೇಕು ಅಂತಂದ್ರೆ KVIG KVIB ಮತ್ತೆ DIC, ಇದು ಮೂರು KVIC ಮತ್ತೆ DIC, ಅದು ಮೂರು ಬಿಟ್ಟು ಬೇರೆ ಯಾವ್ದನ್ನು ಮೆನ್ಷನ್ ಮಾಡೋದು ಬೇಡ.
0: ಗೊತ್ತಾಯ್ತಲ್ಲ,
2: ಬ್ಲಾಂಕ್ ಅಂತೂ ಖಂಡಿತ ಬಿಡಬೇಡಿ.
0: ನೀವು ಬ್ಲಾಂಕ್ ಬಿಡಬೇಡಿ, ಅಲ್ಲಿ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್, ಇಲ್ಲಾಂದ್ರೆ KVIG ಅಥವಾ KVIC, ಇವು ಮೂರನ್ನ ಯಾವ್ದಾದ್ರೂ ನೀವು ಅಲ್ಲಿ ಮೆನ್ಷನ್ ಮಾಡ್ರೆ ಆಯ್ತು. ಮತ್ತೆ ನೀವು ಅದನ್ನ ಮೊಬೈಲ್ ಹಂಗು ಮಾಡ್ಲಕ್ಕ, ನಿಮ್ಮ ಲ್ಯಾಪ್ಟಾಪ್ ಹಂಗು ಮಾಡ್ಲಕ್ಕ, ನಿಮ್ಮ ಸಿಸ್ಟಮ್ ಅಲ್ಲೂ ಮಾಡ್ಲಕ್ಕ, ಎಲ್ಲೂ ಮಾಡ್ಲಕ್ಕ ಅಷ್ಟು ಸುಲಭ ಆಯ್ತು. ಹಂಗೆ ಗೊತ್ತಿ ಅಂದ್ರೆ ನಿಮ್ಮ ಮನೆ ಮಕ್ಕಳಿಗೆ ಗೊತ್ತಿದ್ರೆ ಅವರಿಗೇನೆ ಹೇಳಕ್ ಮಗ ಹಿಂಗ್ ಮಾಡಿ ಅಂತ ಹೇಳಿ, ಸೊ ಮೀಡಿಯೇಟರ್ ಬೇಡ, ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸರಿ, ನಿಮ್ಮ ಮುಂದಿನ ಮಾಹಿತಿಯಲ್ಲಿ ಇನ್ಯಾವ ಸಾಲ ಸೌಲಭ್ಯದ ಬಗ್ಗೆ ಹೇಳ್ತೀರಿ? ಮುದ್ರಾ ಯೋಜನೆ ಇದೆಲ್ಲ ತುಂಬಾ ಕೇಳಿತ, ಇದ್ರ ಒಳ ಹೊರಗೆ ಅಂತ ಸಮ ಗೊತ್ತಿಲ್ಲ, ಹೇಳಿ.
1: ಅದು ಮುದ್ರಾ ಅಂದ್ರೆ, ಈಗ ಜನರಲ್ ಒಂದು ತಪ್ಪು ಕಲ್ಪನೆ ಇದೆ, ಮೇನ್ಲಿ ಮುದ್ರಾದಲ್ಲಿ ನಾನು ಲೋನ್ ಮಾಡಿದ್ರೆ ಸಬ್ಸಿಡಿ ಸಿಗುತ್ತೆ ಅಂತ, ಅದರಲ್ಲಿ ಜಾಮೀನು ಬೇಡ ಸಬ್ಸಿಡಿ ನನ್ ಸಿಗುತ್ತೆ ಅಂತ ಎಲ್ಲ ಮುದ್ರಾದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ನೋಡ್ತಾರೆ.
0: ಒಂದ್ ನಿಮಿಷ, PMEGPಗೆ ಜಾಮೀನು ಹಾಕೋರ್ ಬೇಡವಾ? ವಾರಂಟಿ,
1: ಅದು
0: ವಾರಂಟಿ ಅಲ್ಲ, ಗ್ಯಾರಂಟಿ.
1: ಹತ್ತು ಲಕ್ಷದ ನಂತರ,
0: 10 ಲಕ್ಷಕ್ಕಿಂತ ಜಾಸ್ತಿ ಬೇಕಾದ್ರೆ ಅದಕ್ಕೆ
1: ಅಲ್ಲಿ ಮಾರ್ಗೇಜ್ ಕೇಳ್ತಾರೆ. ಈಗ ಲ್ಯಾಂಡ್ ಇರ್ಬೋದು, ನಮ್ಮ FD ಇರ್ಬೋದು, ಯಾವುದೇ LIC ಬಾಂಡ್ ಇರ್ಬೋದು, ಈ ತರ ಏನಾದ್ರೂ ಮಾರ್ಗೇಜ್ ಇಟ್ಟು 10 ಲಕ್ಷದ ನಂತರ, 10 ಲಕ್ಷದವರೆಗೆ ಯಾವುದು ಶ್ಯೂರಿಟಿಯನ್ನು ಇಲ್ಲ. ಈಗ ಮುದ್ರಾದಲ್ಲಿ ಇರುವಂತದ್ದು ಏನು ಅಂದ್ರೆ, ಎಲ್ರಿಗೂ ಅದನ್ನ ಅದರಲ್ಲಿ ಸಬ್ಸಿಡಿ ಇದೆ. ಈಗ PMEGP ಹಾಗೆ ಮುದ್ರಾದಲ್ಲೂ ಸಬ್ಸಿಡಿ ಇದೆ ಅನ್ಕೊಳ್ತಾರೆ, ಆದ್ರೆ ಯಾವುದೇ ರೀತಿಯ ಸಬ್ಸಿಡಿ ಆಗ್ಲಿ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ಲಿ ಇಲ್ಲ, ಬ್ಯಾಂಕಿನ ಬೇಸಿಕ್ ಇಂಟ್ರೆಸ್ಟ್ ಅದರಲ್ಲಿ ಅಪ್ಲೈ ಆಗುತ್ತೆ. ಇದು ಮುದ್ರಾದಲ್ಲಿ, ಮುದ್ರಾ ಲೋನ್ಸ್ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಹೇಗೆ ಫೈನಾನ್ಸ್ ಮಾಡುತ್ತೆ ಬ್ಯಾಂಕ್, ಅದೇ ಸ್ಕೀಮ್ ಮುದ್ರಾ ಆಗಿರುವಂತ. ಇದರಲ್ಲಿ ಮೂರು ಸ್ಕೀಮ್ ಇದೆ, ಮುದ್ರಾದೊಳಗೇನೆ ಮೂರು ಸ್ಕೀಮ್ ಇದೆ, ಶಿಶು, ಕಿಶೋರ್ ಹಾಗೆ ತರುಣ್ ಅಂತ. ಶಿಶು ಅಂದ್ರೆ 50,000 ಒಂದು ಬಿಸ್ನೆಸ್, ಈಗ ನಾನೇನೋ ಒಂದು ಶಾಪ್ ಇಡ್ತೀನಿ, ಒಂದು 50,000 ಸಾಕು ಅಂತ ಇದ್ರೆ, ಆ ಶಿಶು ಅಂದ್ರೆ ಹೆಸರೇ ಹೇಳುವ ಹಾಗೆ ಸಣ್ಣ ಉದ್ಯಮಕ್ಕೆ ಒಂದು ಲೋನ್ ಅನ್ನ ತಗೋಬಹುದು. ಕಿಶೋರ್ ಅಂತ ಹೇಳಿದ್ರೆ 50,000 to 5,00,000, 5,00,000 ಬಿಸ್ನೆಸ್ ಗೆ ತಗೊಳ್ಳುವಂತದ್ದು. ತರುಣ್ ಅಂದ್ರೆ ದೊಡ್ಡವರಾದ್ರು ಅಂತ, ಆವಾಗ 5,00,000 to 10,00,000 ಅದರಲ್ಲಿ ಲೋನ್ ಅನ್ನ ತಗೋಬಹುದು. ಇದಕ್ಕೆ ಈಗ ಅರ್ಹತೆ ಆವಾಗ್ಲೇ ಹೇಳಿದೆ, ಲೋನಿಗೆ ಯಾವ ರೀತಿ ಅರ್ಹತೆ ಬೇಕು ಅಂತ. ಈಗ ಸಿಬಿಲ್ ಸ್ಕೋರ್ ಆಗ್ಲಿ ಅಥವಾ ಅವರು ಬ್ಯಾಂಕ್ ಕಸ್ಟಮರ್ ಹೇಗೆ, ಸಿಬಿಲ್ ಸ್ಕೋರ್ ಇದೆ ಅಂತ ಆದ್ರೆ ಬ್ಯಾಂಕ್ ಅಲ್ಲಿ ಹೇಗೆ ಕಸ್ಟಮರ್ ಅಂತ ಆವಾಗ್ಲೇ ಗೊತ್ತಾಗುತ್ತೆ. ಮೇನ್ಲಿ ಫಸ್ಟ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ್ಲೇ ಆಧಾರ್ ಮತ್ತೆ ಪಾನ್ ಎರಡ್ ಮಾತ್ರ ಕೇಳ್ತಾರೆ. ಅದು ಏನಕ್ಕಂದ್ರೆ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ಲಿಕ್ಕೆ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ ನಂತರ ಅವರಿಗೆ ಯಾವುದೇ ಲೋನ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಇರುವಂತ ಮುದ್ರಾದಲ್ಲಿ ಇಷ್ಟೇ ಇರುವಂತದ್ದು, ಶಿಶು ಕಿಶೋರ್ ಹಾಗೆ ತರುಣ
0: 10,00,000 ಸಾಲ.
1: 10,00,000 ಸಾಲ.
0: ಓಕೆ, ಇದರಲ್ಲಿ ಸಬ್ಸಿಡಿ ಇಲ್ಲ?
1: ಸಬ್ಸಿಡಿ ಇಲ್ಲ, ಅಥವಾ ಬೇರೆ ಗವರ್ಮೆಂಟ್ ಇಂದ ಆಗ್ಲಿ ಇಂಟ್ರೆಸ್ಟ್ ಕಮ್ಮಿ ಏನಿಲ್ಲ. ಬ್ಯಾಂಕಿನ ಬಡ್ಡಿ,
0: ಬ್ಯಾಂಕ್ ಬಡ್ಡಿ. ಈ ಪಿಎಂ ಇಜಿಪಿ ಯಲ್ಲಿ ನಿಮ್ಗೆ ಎಷ್ಟು ಸಬ್ಸಿಡಿ?
1: ಪಿಎಂ ಇಜಿಪಿ ಯಲ್ಲಿ ಸಬ್ಸಿಡಿ ಅಂದ್ರೆ ಮಹಿಳೆಯರು ಮತ್ತೆ ಎಸ್ಸಿ ಎಸ್ಟಿ ಅವರಿಗೆ 35% ಸಬ್ಸಿಡಿ, ಹಾಗೆ ಪುರುಷರು ಮತ್ತೆ ಅದರ್ ಕಾಸ್ಟ್ ಅವರಿಗೆ 25%
0: ಸಬ್ಸಿಡಿ. 5% ಜಾಸ್ತಿ ಅಲ್ಲ ಮಹಿಳೆಯರು ಮತ್ತೆ
2: 10%
0: ಜಾಸ್ತಿ. ಪಿಎಂ ಇಜಿಪಿ ಯಲ್ಲಿ ಮಹಿಳೆಯರು ಮತ್ತೆ ಎಸ್ಸಿ ಎಸ್ಟಿ ಕ್ಯಾಟಗರಿ ಅವರಿಗೆ 10% ಜಾಸ್ತಿ ಅಲ್ಲ 35% ಅಷ್ಟು ಸಬ್ಸಿಡಿ. ಅದೇ ಪುರುಷರಿಗೆ 25% ಪಿಎಂ ಇಜಿಪಿ ಯಲ್ಲಿ ಸಿಗುತ್ತೆ.
1: ಪೀರಿಯಡ್ 7 years ಆಗಿರುತ್ತೆ.
0: 7 years
1: ನಾವೀಗ 5 ವರ್ಷದೊಳಗಿನ ತೀರಿಸಬಹುದು ಅಥವಾ 7 years ವರೆಗೂ ನಾವು ಅದನ್ನ ಪೀರಿಯಡ್ ಅನ್ನ ತಗೋಬಹುದು. 7 years ಇರುತ್ತೆ ಯಾರೇ ಲೋನ್ ಮಾಡಿದ್ರು.
2: ಮತ್ತೆ ಇನ್ನೊಂದು ನೋಟೆಡ್ ಪಾಯಿಂಟ್ ಏನಂತಂದ್ರೆ, ಅಕಸ್ಮಾತ್ ಲೀಸ್ಗೆ ಅಥವಾ ರೆಂಟ್ಗೆ ಅವರು ಪ್ಲೇಸ್ ತಗೊಂಡಿದ್ರೆ ಆ ಅಗ್ರಿಮೆಂಟ್ ಏನಿದೆ, ಇವ್ರ ಲೋನ್ ಏನ್ ತಗೊಳ್ತಾರೆ ಆ ಪೀರಿಯಡ್ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿರ್ಬೇಕು, ಅಷ್ಟು ಕಡಿಮೆ ಇರ್ಲಿಕ್ಕೆ ಇಲ್ಲ. ಈಗ ಸಪೋಸ್ ಈಗ ನಾನೊಂದು 50,00,000 ಐ ಮೀನ್ ಒಂದು 25 lakhs ತಕೊಂಡಿದ್ದೇನೆ ಅಂತ ಆದ್ರೆ, ನನ್ನ ಬಿಸ್ನೆಸ್ಗೆ ನಾನು ಎಲ್ಲಿ ರೆಂಟ್ಗೆ ಅಥವಾ ಲೀಸ್ಗಿದ್ದೇನೆ ಅದು 7 years ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೇಕು ಆ ಪ್ಲೇಸ್ ಅಲ್ಲಿ.
0: 5 ವರ್ಷಕ್ಕೆ
2: ನಾನು ಅಗ್ರಿಮೆಂಟ್ ಮಾಡಿಕೊಂಡು ನಾನು ಲೋನ್ಗೆ 7 years ಹಾಕ್ತೇನೆ ಅಂದ್ರೆ ಅದು ಅಕ್ಸೆಪ್ಟೆಡ್ ಅಲ್ಲ.
1: ಈಗ ಅಗ್ರಿಮೆಂಟ್ ಮಾಡುವಾಗ ಒಂದು ಬಿಲ್ಡಿಂಗ್ ಓನರ್ ಏನೋ 5 ವರ್ಷಕ್ಕೆ ಮಾಡಿ ಕೊಟ್ಟಿರ್ತಾರೆ, ಇಲ್ಲಿ ಬ್ಯಾಂಕ್ ಅಲ್ಲಿ 7 years ಏನೋ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೇಳಿ ಬ್ಯಾಂಕ್ ಅಲ್ಲೂ ನಾನು 5 years ತಗೊಂಡ್ರೆ ಅದು ಈಕ್ವಲ್ ಆಗುತ್ತೆ. ಇನ್ನ ನಾನು ಅಗ್ರಿಮೆಂಟ್ ಅನ್ನ 7 years ಮಾಡ್ಕೋಬೇಕು.
0: 7 years ಮಾಡ್ಕೋಬೇಕಾಗುತ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಈ ವೈಭವಣ್ಣ
4: ಎಂತದೆ?
3: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಅದಕ್ಕ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಇತ್ತಲ್ಲ
3: ಅಲ್ಲಿ ಹೋರೇ.
4: ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಮೀರಾಜಿ ಮತ್ತು ಆಶಾಲತಾ ಅವರು ಮಾತಾಡ್ತಾ ಇದ್ರು. ಯಾವ್ದ್ರ ಬಗ್ಗೆ? ಸರ್ಕಾರಿ ಸಾಲ ಸೌಲಭ್ಯಗಳೆಲ್ಲ ಯಾವ್ದೆಲ್ಲ ಇತ್ತು ಅಂದ್ರ ಬಗ್ಗೆ, ಈಗಷ್ಟೇ ಮುದ್ರಾ ಯೋಜನೆ ಬಗ್ಗೆಯೂ ಹೇಳ್ರು. ಈಗ ಮುಂದಿನ ಯೋಜನೆ ಯಾವ್ದಿದೆ?
2: ಎಜುಕೇಶನ್ ಲೋನ್ ಉಂಟು.
0: ಎಜುಕೇಶನ್ ಲೋನ್ ಹೇಳಿ ಮ್ಯಾಮ್.
2: ಎಜುಕೇಶನ್ ಲೋನ್ ಅಲ್ಲಿ ಇದು ಅದನ್ನ ಹೇಳಿದ್ನಲ್ಲ, ಮೊದಲು ಯಾವ್ದೇ ಸಾಲ ತಗೊಳ್ಬೇಕಾದ್ರು 3 arhatas ಅಂತ, ಅದು ವಿದ್ಯಾರ್ಥಿಗಳು ಕೂಡ ಅನ್ವಯ ಆಗುತ್ತೆ. ಸೊ ನಾವು ಸ್ಕೂಲ್ ಕಾಲೇಜ್ ಹೋದಾಗ ಇದನ್ನ ಪ್ರೆಸ್ ಮಾಡಿ ಹೇಳ್ತಾನೆ, ಫಸ್ಟ್ ನೀವು ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ. ಸಾಮಾನ್ಯವಾಗಿ ನಂಗೆ ಅದರಲ್ಲೂ ಚಿಕ್ಕ ಮಕ್ಕಳು ಕೆಲವರು ತುಂಬಾ ಚೆನ್ನಾಗಿ ಕ್ವಶನ್ ಮಾಡ್ತಾರೆ, ಇನ್ವಾಲ್ವ್ಮೆಂಟ್ ಆಗೋದು ಚಿಕ್ಕ ಮಕ್ಕಳೇ, ದೊಡ್ಡ ಮಕ್ಕಳಿಗಿಂತ ಜಾಸ್ತಿ. ಅವ್ರು ಕೇಳ್ದೆನ ನಮ್ಮ ಅಕೌಂಟಿಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತದೆ, ಅದು ಸೇವಿಂಗ್ಸ್ ಅಲ್ವಾ? ಗುಡ್ ಕ್ವಶನ್, ಆಕ್ಚುಲಿ ತಲೆಯಲ್ಲಿ ಇದೆ ಅಂತ ಆಯ್ತು. ಸೊ ಸ್ಕಾಲರ್ಶಿಪ್ ಬರುವಂತದ್ದು ಒಂದೇ ಸರ್ಕಾರದಿಂದ ಬರ್ತದೆ ಇಲ್ಲ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಿಂದ ಕೊಡುವಂತದ್ದು, ಅದರಲ್ಲಿ ನಿಮ್ಮ ಸೇವಿಂಗ್ಸ್, ನಿಮ್ಮ ಕೆಲಸ ಏನಿದೆ ಅಂತ ಕೇಳಿದೆ ನಾನು. ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಏನು ಸೇವಿಂಗ್ಸ್ ಅಲ್ಲಿ, ಅದು ಬೇರೆ ಸಂಘ ಸಂಸ್ಥೆಗಳು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡುವಂತದ್ ಬಿಟ್ರೆ ನಿಮ್ಮದು ಏನ್ ಅಭ್ಯಾಸ ಇದೆ ಸೇವಿಂಗ್ಸ್ ಮಾಡೋದು, ಅದು ಮುಖ್ಯ ಆಗುತ್ತೆ. ಸೊ ನೀವೇನೇ ಹುಂಡಿ ಅಂತ ಏನು ಸೇವಿಂಗ್ಸ್ ಮಾಡ್ತೀರಿ, ಹಣ ಹಾಕಿ ಅಕೌಂಟಿಗೆ ಹಾಕಿ ತೆಗೀರಿ, ಬೇಕಾದಾಗ ತೆಗೀರಿ, ಬೇಕಾಗ್ತದೆ ತೆಗೀರಿ ಅಂತ ಅದನ್ನೊಂದು ಹೇಳ್ತೇನೆ. ಮತ್ತೇನಂತಂದ್ರೆ ವಿದ್ಯಾಭ್ಯಾಸದ ಸಾಲಕ್ಕೆ ಮಾತ್ರ ತಂದೆ ತಾಯಿ ಅಥವಾ ನಿಮ್ಮ ಇನ್ಕಮ್ ಏನು ಅಂತ ಕೇಳುದಿಲ್ಲ, ಬೇರೆ ಯಾವುದೇ ಸಾಲ ತೆಗೀಬೇಕಾದ್ರು ಇನ್ಕಮ್ ಎಷ್ಟು ಅಂತ ಕೇಳ್ತಾರೆ. ವಿದ್ಯಾಭ್ಯಾಸ ಸಾಲಕ್ಕೆ ಪೇರೆಂಟ್ಸ್ ಇನ್ಕಮ್ ಎಷ್ಟು ಅಂತ ಕೇಳಲಿಕ್ಕೆ ಇಲ್ಲ, ಕೇಳುದು ಇಲ್ಲ. ಸೊ ಇಲ್ಲಿ ಏನಂತಂದ್ರೆ ಅಲ್ಲಿಗೂ ವಿದ್ಯಾಭ್ಯಾಸ ಸಾಲಕ್ಕೆ ಅಂತ ಒಂದು ಅರ್ಹತೆ ಇದೆ. ಅಲ್ಲಿ ಏನಂತಂದ್ರೆ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಆದಂತಹದ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ ಕೊಡುವಂತದ್ದು. ಅಲ್ಲಿ ಪಿ ಯು ಸಿ ಅಲ್ಲಿ ಅವರು ಮಿನಿಮಮ್ 85% ಮೇಲೆ ಅವರು ಸ್ಕೋರ್ ಮಾಡಿರ್ಬೇಕು. ಅವರು ನೆಕ್ಸ್ಟ್ ಯಾವ ಕೋರ್ಸಿಗೆ ಹೋಗ್ತಾ ಇದ್ದಾರೆ ಆ ಕಾಲೇಜ್ ಅಲ್ಲಿ ಅವರು ಮೆರಿಟ್ ಅಲ್ಲಿ ಅಡ್ಮಿಷನ್ ಆಗಿರ್ಬೇಕು. ಸೊ ಏನಂತಂದ್ರೆ ಒಂದು ಪರ್ಸೆಂಟೇಜು, ಎರಡನೇದು ಅಲ್ಲಿಂದ ಅಡ್ಮಿಷನ್ ಲೆಟರ್ ತಗೊಳ್ಬೇಕು. ಅಂದ್ರೆ ಈ ಸ್ಟೂಡೆಂಟು ನಮ್ಮ ಕಾಲೇಜಲ್ಲಿ ಈ ಕೋರ್ಸಿಗೆ ಮೆರಿಟ್ ಅಲ್ಲಿ ಅಡ್ಮಿಷನ್ ಆಗಿದೆ ಅಂತ ಲೆಟರ್ ತಗೊಳ್ಬೇಕಾಗ್ತದೆ. ಮತ್ತೆ ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಏನೆಲ್ಲ ಬೇಕು ಅದೆಲ್ಲ ಕೊಡ್ತಾರೆ. ಅಂದ್ರೆ ಯಾವ್ದಕ್ಕೆ ಇಷ್ಟು ಈ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ, ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ, ಹಾಗೆ 3 ವರ್ಷ ಅಥವಾ 4 ವರ್ಷ ಏನ್ ಡ್ಯೂರೇಷನ್ ಇದೆ ಕೋರ್ಸಿಗೆ ಅದಕ್ಕೆ ಎಷ್ಟಾಗ್ತದೆ ಅಂತ ಎಲ್ಲ ಕೊಡ್ತಾರೆ ಅವರು. ಅದನ್ನೆಲ್ಲ ಜನಸಮ್ಮತ್ ಪೋರ್ಟಲ್ ಅಲ್ಲಿ ವಿದ್ಯಾಭ್ಯಾಸದ ಲೋನ್ ಅಂಡರ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿದ್ದೇನು ಡೀಟೇಲ್ಸ್ ನಾ ಹೇಳಿದೆ ರೆಕಾರ್ಡ್ಸ್ ಸ್ಕ್ಯಾನ್ ಮಾಡಿ ಜೊತೆಗೆ ಅಟೆಸ್ಟ್ ಮಾಡಿ ಕೊಡ್ಬೇಕು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಏನಿದೆ ಅದು ಕೊಡ್ಬೇಕಾಗ್ತದೆ. ಅದು ಯಾಕೆ ಅಂತಂದ್ರೆ ಅವರಿಗೆ ಎಜುಕೇಶನ್ ಲೋನ್ ಅಲ್ಲಿ ಕೂಡ ಸಬ್ಸಿಡಿ ಸಿಗುವಂತ ಅವಕಾಶಕ್ಕಾಗಿ. ಎಜುಕೇಶನ್ ಲೋನಿಗೆ ಕೂಡ ಸಬ್ಸಿಡಿ ಉಂಟು, ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು. ಸೊ ಈಗ ನಾವು ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ.
0: ಎಷ್ಟು ಪರ್ಸೆಂಟ್ ಇದೆ
2: ಅದೇ ಇದಂತಂದ್ರೆ ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳಿ. ಇದು ಹೇಗೆ ಅಂತಂದ್ರೆ ಈಗ ಎಕ್ಸಾಂಪಲ್ಗೆ ಬಿಕಾಂ ಸ್ಟೂಡೆಂಟ್ ಅಂತ ಇಟ್ಕೊಳ್ಳುವ, ತಗೊಳ್ತಾರೆ 1 ಲ್ಯಾಕ್ ಅಂತಾನೆ ಇಟ್ಕೊಳ್ಳೋಣ ಎಕ್ಸಾಂಪಲ್. 1 ಲ್ಯಾಕ್ ತಗೊಂಡ್ರು ಬಿಕಾಂ ಕೋರ್ಸ್ ಇರೋದು 3 ವರ್ಷ, 3 ವರ್ಷಕ್ಕೆ ಮತ್ತೆ ನೆಕ್ಸ್ಟ್ 3 ವರ್ಷ ಆದ್ಮೇಲೆ 1 ವರ್ಷ ಟೈಮ್ ಕೊಡ್ತಾರೆ ಬ್ಯಾಂಕ್ನವ್ರು ಸಾಲ ತಗೊಂಡ ಮೇಲೆ 1 ವರ್ಷ ಟೈಮ್ ಕೊಡ್ತಾರೆ ಬಿಕಾಂ ಆದ ನಂತರ. ಅಂದ್ರೆ ಕೆಲಸ ಹುಡ್ಕೊಳ್ಳಿ ಸಡನ್ ಆಗಿ ಸಿಗುದಿಲ್ಲ, ಆಗ್ತಾ ಇದ್ದಂಗೆ ಎಲ್ಲರಿಗೂ ಕೆಲಸ ಸಿಗುದಿಲ್ಲ. ಸೊ 1 ವರ್ಷ ಟೈಮ್ ಕೊಡ್ತಾರೆ, ಅಷ್ಟೊಳಗೆ ಕೆಲಸ ಹುಡ್ಕೊಳ್ಬೇಕು. ಆ 3 ವರ್ಷ ಪ್ಲಸ್ 1 ವರ್ಷ 4 ವರ್ಷದ ತನಕ ಅವರು ತಕೊಂಡ ಲೋನಿಗೆ ಏನ್ ಇಂಟ್ರೆಸ್ಟ್ ಹಾಕ್ತಾರೆ ಬ್ಯಾಂಕ್ನವರು ಅದಷ್ಟು ಸಬ್ಸಿಡಿ ಆಗಿ ವಾಪಸ್ ಇವ್ರ ಅಕೌಂಟ್ಗೆ ಬರ್ತದೆ. ಇವ್ರು ಕಟ್ಟೋದು ಕಟ್ಟಬೇಕು, ಬಟ್ ಅವರು ರೆಗ್ಯುಲರ್ ಪೇಮೆಂಟ್ ಸಾಲವನ್ನ ರೆಗ್ಯುಲರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋದ್ರೆ ಮಾತ್ರ ವಾಪಸ್ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಸಾಲದಲ್ಲೂ.
0: ಓಕೆ,
2: ಸೊ ಅದಂದ್ರೆ ಇಲ್ಲಿ ಇಂಟ್ರೆಸ್ಟ್ ಅಂತಂದ್ರೆ ಕೋರ್ಸ್ ಡ್ಯೂರೇಷನ್ ಪ್ಲಸ್ 1 ಇಯರ್. ಅದು 2 ಇಯರ್ಸ್, ಇವಾಗ ಮಾಸ್ಟರ್ ಡಿಗ್ರಿ ಆದ್ರೆ 2 ಇಯರ್ಸ್ ಕೋರ್ಸ್ ಎಲ್ಲ ಇರ್ತದೆ, ಅದು ನೆಕ್ಸ್ಟ್ ಪ್ಲಸ್ 1 ಇಯರ್ ಡ್ಯೂರೇಷನ್ ಪ್ಲಸ್ 1 ಇಯರ್. ಸೊ ಆ ಡ್ಯೂರೇಷನ್ ಇಂಟ್ರೆಸ್ಟ್ ಏನಿದೆ ಅದು ಸಬ್ಸಿಡಿಯಾಗಿ ಬರ್ತದೆ. ಸೊ ಇಲ್ಲಿ ಏನಂತಂದ್ರೆ ಕೆಲವು ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಳ್ಬೇಕಾಗತ್ತೆ. 4 ಲಕ್ಷದ ತನಕ ಏನ್ ಸಾಲ ತೆಗಿತಾರೆ ಅದಕ್ಕೆ ಸ್ಟೂಡೆಂಟ್ ಮತ್ತೆ ಅವರ ಪೇರೆಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸೈನ್ ಹಾಕಿದ್ರೆ ಆಯ್ತು, ಮತ್ತೆ ಬೇರೆ ಏನು ಅಗತ್ಯ ಇಲ್ಲ. 4.5 ಲಕ್ಷದ ತನಕ ಆದ್ರೆ ಸ್ಟೂಡೆಂಟ್ ಪೇರೆಂಟ್ ಸಿಗ್ನೇಚರ್ ಜೊತೆಗೆ ಒಬ್ರು ಜಾಮೀನು ಕೊಡ್ಬೇಕಾಗ್ತದೆ ಔಟ್ಸೈಡರ್. ಸೊ ಅಕಸ್ಮಾತ್ 7.5 ಲಕ್ಷದ ಮೇಲೆ ಆದ್ರೆ ಇದು ಜಾಮೀನು ಜೊತೆಗೆ ಸೆಕ್ಯೂರಿಟಿ ಅಂದ್ರೆ ಭದ್ರತೆ ಕೂಡ ಕೊಡ್ಬೇಕಾಗತ್ತೆ. ಇಲ್ಲಿ ಒಂದು ಕೇಸ್ ಆಗಿದೆ ನನ್ಗೆ, ನನ್ನ ಅಂಡರಿಗೆ ಬಂದ ಒಂದು ಕೇಸು. ಏನಾಗಿದೆ, ಅಪ್ಲೈ ಮಾಡಿದ್ದಾರೆ ಬಟ್ ಅವು ಹುಡುಗ ತುಂಬಾ ಇಂಟೆಲಿಜೆಂಟ್, ಪುಣೆಯಲ್ಲಿ ಮೆರಿನ್ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡಿದಾನೆ, ಅದಕ್ಕೆ 18 ಲಕ್ಷದ ತನಕ ಏನು ಇದಾಗಿದೆ. ಇಲ್ಲಿ ಏನಂತಂದ್ರೆ ಅವ್ರಿಗೆ 7.5 ಮೇಲೆ ಭದ್ರತೆ ಕೊಡ್ಬೇಕಲ್ಲ, ಸೊ ಏನ್ ಮಾಡಿದ್ದಾರೆ, ತಂದೆ ತಾಯಿ ಅಷ್ಟು ಇದಲ್ಲ, ಸೊ ತಾಯಿ ಏನ್ ಮಾಡಿದ್ದಾರೆ, ಅವರ ತಂಗಿಯದ್ದು ಮನೆ ಒಂದು ಕೊಲ್ಲೂರಲ್ಲಿ ಮನೆ ಇದೆ ಅಂತ ಅದ್ರದ್ದು ಭದ್ರತೆಗೆ ಇದ್ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಅವರ ಮನೆ ಇರೋದು ಕುಮ್ಕಿ ಜಾಗ ಅಂತ ಹೇಳ್ತಾರಲ್ಲ ಆ ಜಾಗದಲ್ಲಿ ಇರೋದು. ಸೊ ಕುಮ್ಕಿ ಜಾಗ ಅನ್ನೋದು ಏನಿದೆ ಅದು ಯಾವುದೇ ಸಾಲಕ್ಕಾಗ್ಲಿ, ಎಜುಕೇಶನ್ ಸಾಲಕ್ಕೆ ಮಾತ್ರ ಅಲ್ಲ ಹೇಳ್ತಾ ಇರೋದು ನಾನು, ಬೇರೆ ಯಾವುದೇ ಸಾಲಕ್ಕೆ ಇದು ನೋಟ್ ಮಾಡ್ಕೊಳ್ಬೇಕು, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಕುಮ್ಕಿ ಜಾಗದಲ್ಲಿರುವ ಮನೆ ಅಥವಾ ಜಾಗ ಆಗ್ಲಿ, ಆ ಜಾಗ ಅವ್ರ ಹೆಸರಿಗಾಗಿ 25 ವರ್ಷದ ತನಕ ಮನೆ ಸಾಲಕ್ಕೆ ಬಿಟ್ಟು ಬೇರೆ ಯಾವುದೇ ಸಾಲಕ್ಕೂ ಅದು ಭದ್ರತೆ ಆಗಿ ಕೊಡೋಕೆ ಆಗೋದಿಲ್ಲ. ಸೊ ಇವರದ್ದು ಪ್ರಾಬ್ಲಮ್ ಅದೇ. ಅವ್ರು ಇತ್ತೀಚೆಗೆ ಮನೆ ಕಟ್ಕೊಂಡಿದ್ದಾರೆ, ಅವ್ರ ತಂಗಿ ಒಪ್ಕೊಂಡಿದ್ದಾರೆ ನಾನು ಕೊಡ್ತೇನೆ ಅಂತ, ಬಟ್ ಕುಮ್ಕಿ ಜಾಗದಲ್ಲಿ ಇದ್ದಿದ್ರಿಂದ ಅದು ಅಕ್ಸೆಪ್ಟೆಡ್ ಆಗ್ಲಿಲ್ಲ. ಸೊ ಮತ್ತೆ ಅವರು ಅದೇ ಡೆಪಾಸಿಟ್ ಇಟ್ಟಿದ್ರು ಎಫ್ ಡಿ, ಅದು 10 ಲ್ಯಾಕ್ ಅಪ್ ಟು ಸಮಥಿಂಗ್ ಏನೋ, ಅದನ್ನ ಮತ್ತೆ ಅವರು ಮಾರ್ಟ್ಗೇಜ್ ಮಾಡಿಸಿ ಕೊಟ್ಟರು. ಸೊ ಹಾಗಾಗಿ ಕೆಲವರಿಗೆ ಅದು ಗೊತ್ತಿಲ್ಲ, ಕುಮ್ಕಿ ಜಾಗದ್ದು ಜಾಗ ಹೇಗೋ ಮನೆ ಇದೆ ಕೊಟ್ಬಿಡ್ಬೋದು ಅಂತ, ಆಗುದಿಲ್ಲ ಅದು, ಮನೆ ಹೌಸಿಂಗ್ ಲೋನ್ಗೆ ಮಾತ್ರ ಇದಾಗುತ್ತೆ.
0: ಇದು ಒಳ್ಳೆ ಇನ್ಫಾರ್ಮೇಶನ್ ಆಕ್ಚುಲಿ. ನಾವು ಎಂತದ ಒಂದ್ ಚೂರು ಜಾಗ ಇತ್ತು ಅದನ್ನೇ ನಾನು ಅಡ ಇಡ್ತೆ ಆತಿಲ್ಲ,
5: ಕುಮ್ಕಿ ಜಾಗ ಆದ್ರೆ ಆತಿಲಂಬ್ರ 25 ವರ್ಷ ಆಯ್ಕೆ, ನೀವು ಆ ಜಾಗ ನಿಮ್ ಹೆಸರಿಗಾಯಿ 25 ವರ್ಷದ ನಂತರ ಯಾವ್ದೇ ಸಾಲಕ್ಕ ಹತ್ತ, ಅದಕ್ಕಿಂತ ಮುಂಚೆ ಬರೀ ಮನೆ ಮಾಡಿದ್ರೆ ಸಾಲಕ್ಕ ಹತ್ತ.
2: ಹೌದು, ಅದು ಆ ರೆಕಾರ್ಡ್ ಅಲ್ಲೇ ಇರ್ತದೆ. ರೋಡ್ ಇರ್ಬೇಕು, ಮನೆಗೆ ಹೋಗ್ಲಿಕ್ಕೆ ರೋಡ್ ಇರ್ಬೇಕು. ಹೌಸಿಂಗ್ ಲೋನ್ ಮಾಡ್ಬೇಕಾದ್ರೂ ಸಹ ಮನೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರ್ಬೇಕು, ರೋಡ್ ಇರ್ಬೇಕು. ರೋಡ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಸಹ ಸಾಲ ಸಿಗುತ್ತೆ.
5: ಗೊತ್ತಾಯ್ತಲ್ಲ, ರೋಡ್ ಇಲ್ದಿದ್ರು ಸಾಲ ಇಲ್ಲ.
2: ಅದಕ್ಕೆ ಏನ್ ಹೆಲಿಕಾಪ್ಟರ್ ಬರೋದ ನಾವು ಅಂತ ಕೇಳ್ತೀವಿ. ಇದು ಯಾಕೆಂತಂದ್ರೆ ಕೆಲವರಿಗೆ ಸಿಟ್ಟು ಬರ್ತದೆ, ಬ್ಯಾಂಕ್ನವರು ಎಲ್ಲ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳ್ತೇವೆ, ಇದು ಈ ತರದೆಲ್ಲ ಕಂಡೀಷನ್ ಹಾಕ್ತಾರೆ. ಬಟ್ ಏನಂತಂದ್ರೆ ಸಾಲ ಆಕ್ಚುಲಿ ಅವ್ರ ಜುನನ್ ಪರ್ಸನ್ ಇದ್ರು ಸಹ ಬ್ಯಾಂಕ್ನವ್ರಿಗೂ ಕೆಲವು ಕಹಿ ಅನುಭವಗಳು ಆಗಿರುತ್ತೆ. ಸಾಲ ಕೊಡದೆ ಕಟ್ಟದೆ ಕೆಲವು ಸರಿ ಹರಾಜಿಗೆ ಬಂದಂತ ಕೇಸ್ಗಳು ಸಾಕಷ್ಟು ಇದೆ ಬ್ಯಾಂಕ್ ಅಲ್ಲಿ. ಸೊ ಆ ಹರಾಜಿಗೆ ಬಂದಂತ ಸಂದರ್ಭದಲ್ಲಿ ಹರಾಜಿಗೆ ಬೇರೆಯವ್ರು ತಕೊಳ್ಳುವಾಗ ರೋಡೇ ಇಲ್ಲ, ನಾವ್ ಯಾಕೆ ತಕೊಳ್ಬೇಕು ಅಂತಂದ್ರೆ ಬ್ಯಾಂಕಿನವರಿಗೆ ಅಲ್ಲಿ ನಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಕಂಡೀಷನ್ ನ ಅಪ್ಲೈ ಮಾಡ್ ಮುಂಚೆ ಎಲ್ಲ ಕೊಡ್ತಿದ್ರು, ಈಗ ಹಾಗೆ ಮಾಡಕ್ ಆಗೋದಿಲ್ಲ. ಕನ್ವರ್ಷನ್ ಜೊತೆ ರೋಡ್ ಸಹ ಇರ್ಬೇಕು,
5: ಕನ್ವರ್ಷನ್ ಒಟ್ಟಿಗೆ ರೋಡ್ ಇರ್ಕ. ಗೊತ್ತಾಯ್ತಲ್ಲ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂತಗಳ ಪ್ರಕೃತಿಯ ಸ್ವರ.
6: ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ, ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸೇ ಅಲ್ದೆ ಅವ, ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ. ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ? ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ. ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ. ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು. ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ?
7: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
6: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
7: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
6: ಆ ಗಂಡಿನ ಸುಳ್ಳ ಯಾಕೆ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ, ಎಲ್ಲ ಮೈನ್ ಮರ ಇತ್ತ, ಎಲ್ಲ ಕೋಳಿ ಪಡಿ ಇತ್ತ ಅಂದಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು? ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿನ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
7: ಸುಮ್ನಿರ್ ಸುಮ್ನಿರ್ ಮರ, ಮಕ್ಕಳ ಮರಿ ಎದ್ರಲ್ಲ.
6: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದ ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ, 5 ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ.
7: ಆಯ್ತು ಮರ್ರೆ, ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
6: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟಿ ಬಂದಿ.
7: ಏ ಬೊಬ್ಬರ್ಯಾ,
5: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಇಬ್ರು ಇದ್ದಾರೆ. ಯಾವ್ದ್ರು ಆರ್ಥಿಕತೆ ಬಗ್ಗೆ ನಮ್ಗೊಂಚೂರು ಸಾಕ್ಷರತೆಯನ್ನ ಕೊಡುಕೆ ರೇಡಿಯೋ ಕುಂದಾಪುರದಲ್ಲಿ ಕೂಕಂಡಿರ ಒಬ್ರು ಮೀರಾ ಜಿ ಅವರು, ಇನ್ನೊಬ್ರು ಆಶಾಲತಾ ಮೇಡಮ್ ಅವರು. ಮೇಡಮ್, ಈಗ ಇವರು ಇದ್ರ ಬಗ್ಗೆ ಹೇಳಿದ್ರು, ಯಾವ್ದು ಎಜುಕೇಶನ್ ಲೋನ್ ಬಗ್ಗೆ ಮೀರಾ ಜಿ ಅವರು ಹೇಳಿದ್ರು. ಈಗ ಆಶಾಲತಾ ಮೇಡಮ್, ನೀವು ಇನ್ಶೂರೆನ್ಸಸ್ ಕೆಲವಿದಾವೆ ಅದು ಗವರ್ಮೆಂಟ್ ಇಂದೆ ಅಂತ ಹೇಳ್ತಾ ಇದ್ರಿ, ಅದನ್ನ ಒಂಚೂರು ಲೈಕ್ ಮಾಡಿ ಹೇಳಿಕಂಬ.
8: ಇನ್ಶೂರೆನ್ಸ್ ಅಂತಂದ್ರೆ ಈಗ ಆವಾಗ್ಲೇ ಹೇಳಿದ್ರು ಅವರು, ಜನಧನ್ ಯೋಜನೆ ಬಂತು ಅಂತ. ಅದು ಇವ ಜನಧನ್ ಖಾತೆ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ, ಮೋದಿ ಅಕೌಂಟ್ ಅಂತ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಈಗ ಮೋದಿ ಅಕೌಂಟ್ ಅಂತ ಫೇಮಸ್ ಆಗಿದ್ದು 2014 ಅಲ್ಲಿ ಈ ಜನಧನ್ ಖಾತೆ ಆಗಸ್ಟ್ 28 ಉದ್ಘಾಟನೆ ಆಯ್ತು. ಆ ದಿನ ನೀವೆಲ್ಲ ಕಡೆ ನೋಡಿರ್ಬಹುದು, ಯಾವುದೇ ಬ್ಯಾಂಕ್ ಕಡೆ ಹೋದ್ರು ಉದ್ದುದ್ದ ಲೈನ್, ಎಲ್ಲ ಅಕೌಂಟ್ ಇದ್ದವರು ಇಲ್ದಿದ್ದವರು ಎಲ್ಲ ಸೇರಿ ಅಕೌಂಟ್ ಮಾಡಿದ್ದೇ ಮಾಡಿದ್ದು. ಯಾಕಂದ್ರೆ ಜನರಲ್ಲಿ ಒಂದ್ ಅಕೌಂಟ್ ಮಾಡಿದ್ರೆ ನನ್ನ ಅಕೌಂಟಿಗೆ 5,000 ಹಾಕ್ತಾರೆ ಅಂತ ಹೇಳಿ ಮಾಡಿದ್ದು. ಆಮೇಲೆ ಬ್ಯಾಂಕ್ ಇಂದ ಗೊತ್ತಾಯ್ತು, ಗವರ್ಮೆಂಟ್ ಇಂದ ಇನ್ಫಾರ್ಮೇಶನ್ ಬಂತು, ಆ 5,000 ಅನ್ನುವಂಥದ್ದು ಓಡಿ ಫೆಸಿಲಿಟಿ ಅಂತ. ಓಡಿ ಅಂತ ಹೇಳಿದ್ರೆ ನಾವೆಲ್ಲ ಅಪ್ಪಟ ಕನ್ನಡಿಗರು ಅಲ್ವಾ, ಅಪ್ಪಟ ಕನ್ನಡಿಗರು ನಾವು ಒಂದ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಮ್ಮ ಅಕೌಂಟಿಗೆ 5,000 ತಕೊಂಡ್ ಹಾಕ್ತಾರೆ, ನಾವು ತಕೊಂಡ್ ಓಡುವ ಅಂತ ಅನ್ಕೊಂಡ್ವಿ. ಆದ್ರೆ ಇದು ಕನ್ನಡದ ಓಡಿನ ಅಲ್ಲ, ಅದು ಇಂಗ್ಲಿಶಿನ ಓಡಿ. ಇಂಗ್ಲಿಶಿನ ಓಡಿ ಅಂತಂದ್ರೆ ಓವರ್ ಡ್ರಾಫ್ಟ್ ಅಂದ್ರೆ ಸಾಲ, ಸಾಲ ಅಂದ್ರೆ ಬಡ್ಡಿ ಕಟ್ಟಬೇಕು. ಈಗ ಜನಧನ್ ಖಾತೆಯನ್ನ ಹೊಂದಿರುವವರಿಗೆ ಯಾವ ರೀತಿ ಈ ಓಡಿ ಫೆಸಿಲಿಟಿ ಸಿಗುತ್ತೆ ಅಂತಂದ್ರೆ, ಅವರು ಅವತ್ತು ಮುಗಿಬಿದ್ದು ಅಕೌಂಟ್ ಎಲ್ಲ ಓಪನ್ ಮಾಡಿದವರು ಪೆಟ್ಕಿ ಮೂಲೆಯಲ್ಲಿಟ್ರೆ ಆಗುದಿಲ್ಲ, ಆ ಅಕೌಂಟ್ ಅನ್ನ ಬ್ಯಾಂಕ್ ಕಡೆ ತರಬೇಕು. ಆ ಪಾಸ್ಬುಕ್ ಅನ್ನ 100 ರೂಪಾಯಿ ಹಾಕುದು ತೆಗೆಯುದು ಅಥವಾ ರೂಪಾಯಿ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನ ಟ್ರಾನ್ಸಾಕ್ಷನ್ ಮಾಡುದು, ಈ ರೀತಿ 6 ತಿಂಗಳು ತೃಪ್ತಿಕರ ವ್ಯವಹಾರ ಮಾಡಬೇಕು. ಈಗ 6 ತಿಂಗಳು ತೃಪ್ತಿಕರ ವ್ಯವಹಾರ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿದ್ದ ಹಣ ಎಲ್ಲ ತಗೊಂಡೋಗಿ ಆ ಅಕೌಂಟಿಗೆ ಸುರಿಯುವುದಲ್ಲ. ಸುರಿದ್ರೆ ಏನಾಗುತ್ತೆ, ಜನಧನ್ ಖಾತೆ ಅನ್ನುವಂಥದ್ದು ನಾರ್ಮಲ್ ಅಕೌಂಟಿಗೆ ಕನ್ವರ್ಟ್ ಆಗುತ್ತೆ. ಅದು ಏನ್ ಕಂಡೀಷನ್ ಇದೆ ಅಂದ್ರೆ, ಜನಧನ್ ಖಾತೆಯಲ್ಲಿ 50,000ಕ್ಕೆ ಮೀರದಂತೆ ವ್ಯವಹಾರ ಮಾಡಬೇಕು. ಅಂದ್ರೆ ಯಾರು ಆರ್ಥಿಕತೆಯಿಂದ ಹಿಂದುಳಿದಿದ್ದಾರೆ ಅವರು ಅಕೌಂಟ್ ಅನ್ನ ಮಾಡಿಕೊಂಡು ಸಣ್ಣ ಪುಟ್ಟ ವ್ಯವಹಾರ ಮಾಡ್ಲಿ ಅಂತ ಅದರಲ್ಲಿ ಇರುವಂತದ್ದು. ಓಡಿ ಫೆಸಿಲಿಟಿ ಮೊದಲೇದಾಗಿ ಕುಟುಂಬದ ಮಹಿಳೆಗೆ ಇದೆ ಅಂತ ಹೇಳಿರು. ಅವಾಗ ಕುಟುಂಬದ ಮಹಿಳೆಯರಿಗೆ ಯಾಕೆ ಕೊಡ್ಬೇಕು 5,000 ಓಡಿ ಫೆಸಿಲಿಟಿ ಅಂತ ಕ್ವಶನ್ ಬರುತ್ತೆ. ಹೌದಾ, ಈಗ ಜೆಂಟ್ಸು ಇರ್ತಾರೆ ಅದರಲ್ಲಿ, ಪುರುಷರು ಇದ್ದಾರೆ. ಓಡಿ ಫೆಸಿಲಿಟಿ ಮಹಿಳೆಯರಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ, ಮಹಿಳೆಯರಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿನೇ, ಮುಜುಗರ ಜಾಸ್ತಿ, ಹಿಂಜರಿಕೆ ಜಾಸ್ತಿ, ನಾಚಿಕೆ ಜಾಸ್ತಿ, ಈ ರೀತಿ ಇದ್ರೆ ಈಗ ಮನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಆರ್ಥಿಕ ಅಡಚಣೆ ಆಯ್ತು, ಆವಾಗ ಬೇರೆಯವ್ರ ಹತ್ರ, ಈಗ ನಮ್ಮ ಸ್ನೇಹಿತರಿರ್ಬೋದು ಅಥವಾ ಅಕ್ಕಪಕ್ಕದವ್ರಿರ್ಬೋದು ರಿಲೇಟಿವ್ಸ್ ಇರ್ಬೋದು ಅವ್ರ ಹತ್ರ ಎಲ್ಲ ಕೇಳಲಿಕ್ಕೆ ಮುಜುಗರ ಆಗುತ್ತೆ. ಏನು ಸ್ತ್ರೀಯರಿಗೆ ಹಾಗಂತ ಅದನ್ನ ಕೇಳದೆ ಇದ್ರು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ. ಆವಾಗ ಅವರು ಜನಧನ್ ಖಾತೆಯನ್ನು ಹೊಂದಿದ್ದು ತೃಪ್ತಿಕರ ವ್ಯವಹಾರ ಮಾಡ್ತಾ ಇದ್ರೆ ಬ್ಯಾಂಕ್ ಅಲ್ಲಿ ಅವರಿಗೆ ಓಡಿ ಫೆಸಿಲಿಟಿ ಆಗಿ 5,000 ಕೊಡ್ತಾರೆ. ಅವಾಗ 5,000 ಒಳಗಡೆ ಏನಾದ್ರೂ ಮನೆಯಲ್ಲಿ ಏನೋ ಸಣ್ಣ ಪಟ್ಟದ ಖಾಲಿಯಾಗಿದೆ, ರೇಷನ್ ಇಲ್ಲ, ಆ ರೀತಿ ಅದರಲ್ಲಿ ಡ್ರಾ ಮಾಡಿಕೊಂಡು ತರಬಹುದು. ಈಗ ಓಡಿ ಫೆಸಿಲಿಟಿ ಅಂತ ಹೇಳಿದ್ರೆ ಅವಾಗ್ಲೇ ಸಾಲ ಅಂತ ಹೇಳಿದೆ. ಓವರ್ ಡ್ರಾಫ್ಟ್ ಅಂದ್ರೆ ಒಂದ್ ಸಣ್ಣದಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಓವರ್ ಡ್ರಾಫ್ಟ್ ಅಂದ್ರೆ ಈಗ ಓಡಿ ಏನ್ ಹೇಳ್ತೇವೆ ಅದು ಒಂದು ಲೋನ್. ಲೋನ್ ಅಂತಂದ್ರೆ ಈಗ ಓಡಿ ಫೆಸಿಲಿಟಿ ಹೇಗ್ ಕೊಡ್ತಾರೆ, ಈಗ ಒಂದು 5,000 ಓಡಿ ಫೆಸಿಲಿಟಿ ಇದೆ ಅಂತ ಹೇಳಿದೆ. ಆ 5,000 ಅನ್ನುವಂಥದ್ದು ನಮ್ಗೆ ಓಡಿ ಫೆಸಿಲಿಟಿ ಕೊಟ್ಟ ನಂತರ ನಾನು ಮುಂದಿನ ದಿನಗಳಲ್ಲಿ ಅದರಲ್ಲಿ 1,000 ಖರ್ಚು ಮಾಡಿದೆ ಅನ್ಕೊಳ್ಳಿ, ಆ 2,000ಕ್ಕೆ ಮಾತ್ರ ನಾನು ಬಡ್ಡಿ ಕಟ್ಟಬೇಕು. ಉಳಿದ ಎಲ್ಲಾ 5,000ಕ್ಕೆ ಬಡ್ಡಿ ಕಟ್ಟಲಿಕ್ಕಿಲ್ಲ ಈ ಓಡಿ ಫೆಸಿಲಿಟಿ ಅನ್ನುವಂಥದ್ದು. ಈಗ ಬಿಸ್ನೆಸ್ ಮಾಡುವವರಿಗೆ 1,00,000-2,00,000 ಬ್ಯಾಂಕ್ ಅಲ್ಲಿ ಓಡಿ ಕೊಟ್ಟಿರ್ತಾರೆ, ಅದೇ ರೀತಿ ಜನಧನ್ ಖಾತೆಯನ್ನು ಹೊಂದಿರುವವರಿಗೆ ಸಣ್ಣ ಅಮೌಂಟಿನ ಒಂದು ಓಡಿ ಫೆಸಿಲಿಟಿ ಸರ್ಕಾರದ ಕಡೆಯಿಂದ ಅದು ಲಿಂಕ್ ಆಗಿರುವಂತದ್ದು. ಈಗ 5,000 ಓಡಿ ಫೆಸಿಲಿಟಿ ಅನ್ನುವಂಥದ್ದು ಇವಾಗ 10,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಯಾರಾದ್ರೂ ನನಗೆ ಓಡಿ ಬೇಕು ಅದರ ನನಗೆ ಬೇಕು ಅಂತ ಅನ್ನುವರು ಬ್ಯಾಂಕ್ ಅಲ್ಲಿ ಹೋಗಿ ಅವರದ್ದು ಜನಧನ್ ಖಾತೆಯ ಅಂತ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ವ್ಯವಹಾರ ಹೇಗಿದೆ ಅಂತ ನೋಡಿಕೊಂಡು ಅದರಲ್ಲಿ ಬ್ಯಾಂಕ್ ಅಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ಇರುತ್ತೆ, ಆ ಲಿಸ್ಟ್ ಅಲ್ಲಿ ನಮ್ಮ ಅಕೌಂಟ್ ನಂಬರ್ ಇದ್ರೆ ನಮಗೆ 10,000 ಓಡಿ ಫೆಸಿಲಿಟಿ ಸಿಗುತ್ತೆ. ಆವಾಗ ಓಡಿ ಫೆಸಿಲಿಟಿ ಸಿಕ್ಕಾಗ ಅನಂತರ ನಾವು ನಮಗೆ ಬೇಕಾದಾಗೆ 10,000 ಒಳಗಡೆ ಖರ್ಚು ಮಾಡ್ಕೊಳ್ತಾ ಬರಬಹುದು. ಆದ್ರೆ ಮಾರ್ಚ್ ಎಂಡ್ ಒಳಗಡೆ ಅದರಲ್ಲಿ 10,000 ಇರುವ ಹಾಗೆ ನೋಡ್ಕೋಬೇಕು. ಓಡಿಯಲ್ಲಿ ನಾವು ಅದನ್ನ ವಿತ್ ಇಂಟ್ರೆಸ್ಟ್ ನಾವು ಬ್ಯಾಂಕಿಗೆ ರಿಟರ್ನ್ ಮಾಡಬೇಕು. ಆವಾಗ ನೆಕ್ಸ್ಟ್ ಇಯರ್ಗೆ ಮತ್ತೆ ಅದು ಚಾಲ್ತಿಯಲ್ಲಿ ಇರುತ್ತೆ. ಇಯರ್ ಟು ಇಯರ್ ನಾವು ಎಷ್ಟು ಖರ್ಚು ಮಾಡ್ತೇವೆ ಅದರದ ಬಡ್ಡಿ ಹಾಕಿ ಆಮೇಲೆ ಓಡಿ ಫೆಸಿಲಿಟಿ ಕಂಟಿನ್ಯೂ ಆಗುತ್ತೆ. ಬೇಡ ಅನ್ನೋರು ಸ್ಟಾಪ್ ಮಾಡ್ಕೋಬಹುದು, ಇಲ್ಲ ಅದನ್ನ ಇಟ್ಕೋಬಹುದು. ಇದು ಜನಧನ್ ಖಾತೆಯಲ್ಲಿರುವಂತ ಒಂದು ಫೆಸಿಲಿಟಿ. ಇನ್ನೊಂದು ಏನಿದೆ ಅಂದ್ರೆ, ಇದರಲ್ಲಿ ಆ ಖಾತೆಯನ್ನು ಹೊಂದಿರುವವರಿಗೆ 2 ಇನ್ಶೂರೆನ್ಸ್ ಸೌಲಭ್ಯ ಇದೆ. ಒಂದು ಜೀವ ವಿಮೆ, ಇನ್ನೊಂದು ಅಪಘಾತ ವಿಮೆ. ಈಗ ಜೀವ ವಿಮೆ ಮೊದಲು 30,000 ಇತ್ತು, ಇವಾಗ 50,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಆ 50,000 ಯಾರಿಗೆ ಸಿಗುತ್ತೆ ಅಂತಂದ್ರೆ, ಅವತ್ತು 2014 ಆಗಸ್ಟ್ 28 ಅಲ್ಲಿಂದ ಹಿಡಿದು 2015 ಜನವರಿ 26 ಒಳಗಡೆ ಯಾರೆಲ್ಲ ಅಕೌಂಟ್ ಮಾಡಿದ್ದಾರೆ ಅವರಿಗೆ ಲೈಫ್ ಇನ್ಶೂರೆನ್ಸ್ ಅನ್ನುವಂಥದ್ದು 50,000 ಅವರು ಎಲಿಜಿಬಲ್. ಇನ್ನು ಅಪಘಾತ ವಿಮೆ ಇರುವಂತದ್ದು 1,00,000 ಇದ್ದದ್ದು ಇವಾಗ 2,00,000 ಆಗಿದೆ. ಅಪಘಾತ ವಿಮೆ ಹೇಗ್ ಕ್ಲೈಮ್ ಮಾಡೋದು ಜನಧನ್ ಖಾತೆ ಇರುವವರು ಅಂತಂದ್ರೆ, ಈಗ ಜನಧನ್ ಖಾತೆ ಇರುವವರಿಗೆ ಅಪಘಾತ ಆಯ್ತು ಅನ್ಕೊಳ್ಳಿ. ಈಗ ನಮ್ಗೆ ಅಪಘಾತ ಅಂತ ಹೇಳಿದ ಕೂಡಲೇ ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ,
9: ಆಕ್ಸಿಡೆಂಟ್.
8: ರೋಡ್ ಅಲ್ಲಿ ಗಾಡಿ ಗುದ್ದುದು ಅಥವಾ ಗಾಡಿ ಬಾಡಿ ಗುದ್ದುದು, ಎರಡು ಮಾತ್ರ ನಾವು ಅಪಘಾತ ಅಂತ ಅನ್ಕೊಳ್ತೇವೆ. ಅದೇ ನಾವು ಕಾಲ್ಜಾರಿ ಬೀಳ್ಬಹುದು ಅಥವಾ ಬೆಂಕಿ ಅನಾಹುತ, ನೀರಿಗೆ ಬೀಳುದು, ಏನೆಲ್ಲ ಆಕಸ್ಮಿಕವಾಗಿ ಅವಘಡ ಆಗುತ್ತೋ ಅದನ್ನೆಲ್ಲ ನಾವು ಅಪಘಾತ ಅಂತ ಕನ್ಸಿಡರ್ ಮಾಡ್ತೇವೆ. ಅದರಲ್ಲಿ ಆ ಅಪಘಾತದಲ್ಲಿ ಏನಾದ್ರೂ ಆ ವ್ಯಕ್ತಿ ಮರಣ ಹೊಂದಿದ್ರೆ ಅದರಲ್ಲಿ 2,00,000 ಸಿಗುತ್ತೆ ಈಗ ಜನಧನ್ ಖಾತೆಯನ್ನ ಹೊಂದಿರುವವರಿಗೆ. ಇನ್ನು ಅಪಘಾತದಲ್ಲಿ ಶಾಶ್ವತವಾಗಿ ಅಂಗವೂನವಾದ್ರೂ ಸಹ ಅವರಿಗೆ, ಈಗ ನಾನು ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಒಂದ್ ಕೈ ಕಳ್ಕೊಂಡ್ರು, ಕೈ ಇಲ್ಲ, ಮುಂದೆ ಅದು ಯೂಸ್ ಆಗುದಿಲ್ಲ ಅಂತಂದ್ರೆ ಅದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಈ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ವ್ಯಕ್ತಿ ಒಂದಿನ ಅಪಘಾತವಾಗಿದ್ದಾರೆ, ಡೆತ್ ಆದ್ರು ಅನ್ಕೊಳ್ಳಿ, ಆ ದಿನದಿಂದ ಹಿಡಿದು ಹಿಂದಿನ 90 ದಿನದ ವ್ಯವಹಾರ ನೋಡಿ ಕೊಡುವಂತದ್ದು. 90 ದಿನ ಅಂದ್ರೆ 3 ತಿಂಗಳು. 3 ತಿಂಗಳಲ್ಲಿ ಒಂದು ಸಣ್ಣ ಪುಟ್ಟ ವ್ಯವಹಾರವಾದ್ರೂ ಮಾಡಿರ್ಬೇಕು. ಆ ರುಪೆ ಕಾರ್ಡ್ ಅಂದ್ರೆ ಎಟಿಎಂ ಕಾರ್ಡ್, ಆ ರುಪೆ ಕಾರ್ಡ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆದ್ರೂ ಮಾಡಿದ್ರೆ ಮಾತ್ರ ಈ ಅಪಘಾತ ವಿಮೆ ಸಿಗುತ್ತೆ. ಇಲ್ಲ ನಾನು ಅಕೌಂಟ್ ಮಾಡಿ ಸುಮ್ನೆ ಇದೇನೆ ಅಂತಂದ್ರೆ ಯಾವುದೇ ಇನ್ಶೂರೆನ್ಸ್ ಸೌಲಭ್ಯ ಸಿಗುವುದಿಲ್ಲ. ಬ್ಯಾಂಕ್ ಕಡೆ ಹೋಗಿ ಒಂದು ಸಣ್ಣ ಪುಟ್ಟ ವ್ಯವಹಾರ ಆದ್ರೂ ಮಾಡಿದ್ರೆ ಮಾತ್ರ ಈ ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯ ಸಿಗುವಂತದ್ದು. ಇದು ಜನಧನ್ ಖಾತೆಯಲ್ಲಿ ಯಾವುದೇ ಪ್ರೀಮಿಯಂ ಕಟ್ಟದೇನೆ ಇರುವಂತಹ ಇನ್ಶೂರೆನ್ಸ್ ಸೌಲಭ್ಯ, ಹಾಗೆ ಓಡಿ ಫೆಸಿಲಿಟಿ. ಇನ್ನೊಂದು, ಅನಂತರ ಈ ಖಾತೆಯನ್ನು ಓಪನ್ ಮಾಡಿದ ನಂತರ ಇನ್ನೊಂದು 2 ಇನ್ಶೂರೆನ್ಸ್ ಸೌಲಭ್ಯ ಅನೌನ್ಸ್ ಮಾಡಿದ್ರು. ಅದು ಇವಾಗ್ಲೂ ಇಂಪ್ಲಿಮೆಂಟೇಶನ್ ಆಗ್ತಾ ಇದೆ ಬ್ಯಾಂಕ್ ಅಲ್ಲಿ. ಆ ಬ್ಯಾಂಕ್ ಅಲ್ಲಿ ಮತ್ತೆ ಪೋಸ್ಟ್ ಆಫೀಸ್ ಅಲ್ಲೂ ಸಹ ಈ 2 ಸ್ಕೀಮ್ಗಳು ಆಗ್ತಾ ಇದಾವೆ. ಒಂದು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಏನಾಗಿದೆ ಅಂದ್ರೆ ಏಜ್ ಲಿಮಿಟ್ ಇದೆ. ಏಜ್ ಲಿಮಿಟ್ ಅಂದ್ರೆ 18 ರಿಂದ 50 ವರ್ಷದವರೆಗಿನ ವ್ಯಕ್ತಿಗೆ ಈ 436 ರೂಪಾಯಿ ಕೊಟ್ಟು, ವರ್ಷಕ್ಕೆ 436 ರೂಪಾಯಿ ಕಟ್ಟಲಿಕ್ಕೆ ಕೊಟ್ಟು ಇನ್ಶೂರೆನ್ಸ್ ಮಾಡ್ಕೊಳ್ಳುವಂತದ್ದು. 436 ರೂಪಾಯಿಯನ್ನ ನಾನು ಕ್ಯಾಶ್ ಆಗಿ ಕೊಡುವಂತದ್ದಲ್ಲ, ಅದು ನನ್ನ ಅಕೌಂಟ್ ಇಂದ ಕಟ್ ಆಗ್ಬೇಕು, ಟ್ರಾನ್ಸಾಕ್ಷನ್ ಆಗ್ಬೇಕು 436 ಅನ್ನುವಂತದ್ದು. ಆ 436 ರೂಪಾಯಿ ಟ್ರಾನ್ಸಾಕ್ಷನ್ ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, LIC ಇರ್ಬೋದು, ಯಾವುದೇ ಇನ್ಶೂರೆನ್ಸ್ ಮಾಡಿದ್ರೆ ನಮ್ಗೊಂದು ಬಾಂಡ್ ಸಿಗುತ್ತೆ. ಅದೇ ಈ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿದ ಬಾಂಡ್ ಇರುವುದಿಲ್ಲ. ಬಾಂಡ್ ಅನ್ನುವಂಥದ್ದು ಹೋಲ್ ಎಲ್ಲಾ ಆಗಿ ಬ್ಯಾಂಕ್ ಅಲ್ಲಿ ಒಂದು ಬಾಂಡ್ ಇರುತ್ತೆ. ನಮ್ಗೆ ಏನ್ ಅದ್ರ ಬಗ್ಗೆ ನಮ್ಗೊಂದು ಏನಾದ್ರೂ ಒಂದು ಪ್ರೂಫ್ ಬೇಕಲ್ವಾ, ಅದಕ್ಕೋಸ್ಕರ ಬ್ಯಾಂಕ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ. PMJJYಗೆ 436 ರೂಪಾಯಿ ಕಟ್ ಆಗಿದೆ ಈ ವರ್ಷದಲ್ಲಿ. ಒಂದು ಟ್ರಾನ್ಸಾಕ್ಷನ್ ಇದ್ರೆ ಸಾಕಾಗುತ್ತೆ ಕ್ಲೈಮ್ ಬಂದಾಗ. ಈ 18 ರಿಂದ 50 ವರ್ಷದವರು 436 ರೂಪಾಯಿ ಕಟ್ಟಿ ಮಾಡ್ಲಿಕ್ಕೆ, ಅವರಿಗೆ 55 ವರ್ಷ ಆಗೋ ತನಕ ಈ ಸ್ಕೀಮ್ ನಡೆಯುತ್ತೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ 436 ರೂಪಾಯಿ ಅವರ ಅಕೌಂಟ್ ಇಂದ ಕಟ್ ಆಗುತ್ತೆ. ಅವರಿಗೆ 54 ವರ್ಷದವರೆಗೆ ಅವರ ಅಕೌಂಟ್ ಇಂದ ಹಣ ಕಟ್ ಆಗುತ್ತೆ. 55ನೇ ವರ್ಷಕ್ಕೆ ಕಟ್ ಆಗೋದಿಲ್ಲ, ಯಾಕಂದ್ರೆ 54 ವರ್ಷಕ್ಕೆ ಕಟ್ ಆದ್ರೆ 55 ವರ್ಷದವರೆಗೆ ಅದು ಚಾಲ್ತಿಯಲ್ಲಿರುತ್ತೆ. ಏನಾದ್ರೂ 55 ವರ್ಷಕ್ಕೆ ಏನಾದ್ರೂ ಆ ವ್ಯಕ್ತಿ ಏನಾದ್ರೂ ಡೆತ್ ಆದ್ರೂ ಅನ್ಕೊಳ್ಳಿ, ಯಾವುದೇ ಇದರಿಂದ ಏನೇ ಡೆತ್ ಆದ್ರೆ 2 ಲಕ್ಷ ರೂಪಾಯಿ ಕ್ಲೇಮ್ ಆಗುತ್ತೆ. ಪ್ರೀಮಿಯಂ ನಾವು ಕಟ್ಟುವಂತದ್ದು ವರ್ಷಕ್ಕೆ ಬರೇ 436. ಎಲ್ಲೋ ಒಂದ್ ಶಾಪ್ ಅಲ್ಲಿ ಹೋಗಿ ಏನೋ ಒಂದ್ ಶಾಪಿಂಗ್ ಮಾಡ್ಕೊಂಡು ಬಂದ್ರು, ಐಸ್ ಕ್ರೀಮ್ ತಿಂದ್ರು, ಇವತ್ತಿನ ದಿನ 436 ರೂಪಾಯಿ ಖರ್ಚಾಗತ್ತೆ. ಅದನ್ನೇ ನಮ್ಮ ಜೀವನದ ಭದ್ರತೆಗೋಸ್ಕರ ನಾವು ಅದನ್ನ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಆ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ಕಾಲದ ನಂತರ ನಮ್ಮ ನಂಬಿದವರಿಗೆ, ಯಾರು ನಾಮಿನಿ ಯಾರಿರ್ತಾರೆ ಅವರಿಗೆ ಸಿಗುತ್ತೆ. ಇನ್ನೊಂದು ನಾಮಿನಿ ಅಂತಂದ್ರೆ, ಈಗ ನಾವು ಇನ್ಶೂರೆನ್ಸ್ ಮಾಡುವಾಗಲಿ ಅಕೌಂಟ್ ಮಾಡುವಾಗಲಾಗ್ಲಿ ನಾಮಿನೇಷನ್ ಮಸ್ಟ್ ಆಗಿ ಮಾಡ್ಬೇಕು. ನಾಮಿನೇಷನ್ ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಅದು ಅಫಿಡವಿಟ್ ಮಾಡ್ಬೇಕು, ಕೋರ್ಟ್ ಹೋಗ್ಬೇಕು, ಅದೆಲ್ಲ ಪ್ರೊಸೀಜರ್ ತುಂಬಾ ಲಾಂಗ್. ಅದೇ ನಾವು ನಮ್ ನಮ್ಮ ಅಕೌಂಟ್ಗೆ ಅಥವಾ ಇನ್ಶೂರೆನ್ಸ್ ನಾಮಿನಿ ಯಾರು ಅಂತ ನೋಡ್ಕೊಂಡ್ರೆ ಅದ್ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ. ಇದು ಜೀವನ್ ಜ್ಯೋತಿ ಬಿಮಾ ಯೋಜನೆ. ಇನ್ನೊಂದು ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ. ಇದು 18ರಿಂದ 70 ವರ್ಷದವರೆಗೆ ಯಾರು ಕೂಡ ಮಾಡ್ಕೋಬಹುದು ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರುವವರಿಗೆ. ಇದು ಮಾತ್ರ ಅಪಘಾತ ವಿಮೆ. ಅಪಘಾತ ವಿಮೆ ಅಂತ ಹೇಳಿದ್ರೆ ನಾನು ಆವಾಗ್ಲೇ ಹೇಳಿದ್ರೆ ಅಪಘಾತ ಅಂದ್ರೆ ಏನು, ಯಾವ್ದ್ಯಾವ್ದೆಲ್ಲ ಬರುತ್ತೆ ಅಂತ. ಆ ಅಪಘಾತದಲ್ಲಿ ವ್ಯಕ್ತಿ ಮರಣ ಹೊಂದಿದ್ರೆ ಆ ವ್ಯಕ್ತಿ ಮರಣ ಹೊಂದಿದ ದಿನದಿಂದ ಹಿಡಿದು 90 ದಿನ ವ್ಯವಹಾರ ನೋಡಿ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕ್ಲೇಮ್ ಮಾಡುವಂತದ್ದು. ಆವಾಗ ಅಪಘಾತದಲ್ಲಿ ವ್ಯಕ್ತಿ ಏನಾದ್ರೂ ಅಂಗ ಕಳ್ಕೊಳ್ಳುದು ಅಂತ ಹೇಳಿದ್ರೆ, ಕೆಲವೊಂದು ಪ್ರತಿ ಸರಿ ಕೇಳ್ತಾರೆ, ಈಗ ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ಫ್ರಾಕ್ಚರ್ ಆಗಿ ಒಂದು ಬ್ಯಾಂಡೇಜ್ ಮಾಡಿರ್ತಾರೆ, ಆಮೇಲೆ ಅದು ರಿಕವರ್ ಆಗುತ್ತೆ, ಅದಕ್ಕೂ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕಿಲ್ಲ, ಶಾಶ್ವತವಾಗಿ ಒಂದ್ ಅಂಗ ಊನವಾಗಿದ್ರೆ ಮಾತ್ರ ಈ ಇನ್ಶೂರೆನ್ಸ್ ಕ್ಲೇಮ್ ಆಗೋದು. ಈ 2 ಇನ್ಶೂರೆನ್ಸ್ ಅನ್ನ 18ರಿಂದ 50 ವರ್ಷದ ಒಳಗಿನ ವ್ಯಕ್ತಿ 2 ಇನ್ಶೂರೆನ್ಸ್ ಅನ್ನ ಮಾಡ್ಕೋಬಹುದು. 2 ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಅವರೇನಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ 4 ಲಕ್ಷ ಸಿಗುತ್ತೆ. ಈ 2 ಇನ್ಶೂರೆನ್ಸ್ ಅನ್ನುವಂಥದ್ದು ಯಾವುದೇ ಇನ್ಶೂರೆನ್ಸ್ ಗೆ ಲಿಂಕ್ ಇಲ್ಲ. ಈಗ ನಮ್ಗೆ ESI ಇದ್ರೆ ಆಯುಷ್ಮಾನ್ ಕೊಡುದಿಲ್ಲ, ಆಯುಷ್ಮಾನ್ ಇದ್ರೆ ESI ಕೊಡುದಿಲ್ಲ, ಆ ರೀತಿ ಲಿಂಕ್ ಇದೆ. ಅದೇ ಈ ಇನ್ಶೂರೆನ್ಸ್ ಗೆ ಯಾವುದೇ, ಈಗ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ವೆಹಿಕಲ್ ಇನ್ಶೂರೆನ್ಸ್ ಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರದ್ದು ಲೈಫ್ ಇನ್ಶೂರೆನ್ಸ್ ಬೇರೆ ಇದ್ರೂ ಸಹ ಇದಕ್ಕೆ ಸಂಬಂಧ ಇಲ್ಲ. ಅವ್ರಿಗೆ ಯಾವ್ದಾದ್ರು ಕ್ಲೈಮ್ ಬಂತು ಅಂದ್ರೆ ಇದು ಕ್ಲೈಮ್ ಆಗತ್ತೆ, ಯಾವುದೇ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಕ್ಲೈಮ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಕ್ಲೈಮ್ ಮಾಡ್ಬೇಕಾದ್ರೆ ನಾವು ಮೊದಲೇದಾಗಿ ಡೆತ್ ಆಗಿರುವ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟ್, ಹಾಗೆ ನಾಮಿನಿ ಡೀಟೇಲ್ ಕೊಡ್ಬೇಕು. ನಾಮಿನಿ ಡೀಟೇಲ್ ಅಂದ್ರೆ ಆಧಾರ್ ಕಾರ್ಡ್ ಹಾಗೆ ಅವರ ಅಕೌಂಟ್ ಡೀಟೇಲ್ ಅನ್ನ ಕೊಟ್ಟಿರ್ಬೇಕು. ಇದು ಕೊಟ್ಟ ನಂತರ ಅದು LIC ಹೋಗಿ ಅದರಿಂದ ಕ್ಲೈಮ್ ಆಗುವಂತದ್ದು. ಒನ್ ವೀಕ್ ಒಳಗಡೆನೆ ಇನ್ಶೂರೆನ್ಸ್ ಕ್ಲೈಮ್ ಆಗಿದ್ದು ನಾವು ತುಂಬಾ ನೋಡಿದ್ದೇವೆ. ಈ ಎರಡು ಇನ್ಶೂರೆನ್ಸ್ ಅನ್ನ ನಾನ್ ನೋಡ್ತಾ ಇದ್ದಾಗೆ, ಈಗ ಮೀರಾ ಅವರಿಗೂ ಗೊತ್ತಿದೆ, ನಾವೆಲ್ಲ ಈಗ ಬ್ಯಾಂಕ್ ಬಗ್ಗೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರುವಾಗ ಮಾಡ್ಕೊಳ್ಳುವವರು ಯಾರಂದ್ರೆ ವಯಸ್ಕರು, ಈಗ 25-30 ಈ ರೀತಿ ಏಜ್ ಅಲ್ಲಿರುವವರು 50 ವರೆಗೂ ಮಾಡ್ಕೊಳ್ತಾರೆ. ಅದೇ ಕಾಲೇಜ್ ಹೋಗುವಂತ ಸ್ಟೂಡೆಂಟ್ 18 ಪಾಸ್ ಆಗಿರುತ್ತೆ ಅಥವಾ 20-25 ವರ್ಷದಲ್ಲಿ ಇರ್ತಾರೆ, ಅವ್ರು ಯಾರು ಈ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತಾ ಇಲ್ಲ. ತುಂಬಾ ಕಡೆ ನೋಡಿರ್ತೇವೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿರ್ತೀವಿ. ಮೊನ್ನೆ ಕೋಟೇಶ್ವರದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಅವಾಗ ಅವರೇನಾದ್ರೂ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಅವ್ರ ಕುಟುಂಬಕ್ಕೆ 4 ಲಕ್ಷ ಸಿಗುತ್ತೆ. ಏನು ಎರಡು ಇನ್ಶೂರೆನ್ಸ್ ಆಗುತ್ತೆ. ಈಗ ಅವರು ಏಜ್ ಲಿಮಿಟ್ 50 ವರ್ಷದ ಒಳಗಿದೆ, ಆದ್ರೆ ಕಾಲೇಜ್ ಅಲ್ಲಿ ಅಪ್ರೋಚ್ ಮಾಡಿದ್ರು ಸಹ ಕೆಲವೊಂದ್ಸಾರಿ ರೆಸ್ಪಾನ್ಸ್ ಇರೋದಿಲ್ಲ. ಅವಾಗ ಈ 18 ವರ್ಷ ಮೇಲ್ಪಟ್ಟು ಅಟ್ ಲೀಸ್ಟ್ ಒಂದು 20 ರೂಪಾಯಿ ಇನ್ಶೂರೆನ್ಸ್ ಆದ್ರೂ ಮಾಡ್ಕೋಬಹುದು. ಈಗ 20 ರೂಪಾಯಿ ಏನಾದ್ರೂ ಹ್ಯಾವಿ ಅನ್ಸುದಿಲ್ಲ, ಅಪಘಾತ ವಿಮೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಯಾಕೆ ಹೇಳಿ, ಈಗ ಇನ್ಶೂರೆನ್ಸ್ ಅನ್ನುವಂಥದ್ದು ತುಂಬಾ ಬೇಕಾದಂತಹ ವಿಷಯ. ಈಗ ನಾವು ಸಣ್ಣ ಅಮೌಂಟ್ ಅನ್ನ ಕೊಟ್ಟು ಒಂದು 2 ಲಕ್ಷದ ಅಮೌಂಟ್, ಈಗ 20 ರೂಪಾಯಿಗೆ 2 ಲಕ್ಷ ಇನ್ಶೂರೆನ್ಸ್ ಬರುತ್ತೆ ಅಂದ್ರೆ ಯಾರು ಕೂಡ ಮಾಡ್ಕೋಬಹುದು. ಆದ್ರೆ ನಾವು ತುಂಬಾ ಎಲ್ಲ ಕಡೆ ಕನ್ವಿನ್ಸ್ ಮಾಡಿ ಪದೇ ಪದೇ ಹೇಳಿ 2014 ಇವಾಗ 24 10 ವರ್ಷದಿಂದ ಹೇಳ್ತಾ ಇದ್ದೇವೆ, ಇನ್ನೂ ಸಹ 100% ಆಗಿಲ್ಲ. ಆದ್ರೆ ನಾವು ಉಡುಪಿ ಜಿಲ್ಲೆ, ನಾವು ಬುದ್ಧಿವಂತರ ಜಿಲ್ಲೆ.
5: ಒಳ್ಳೆ ಒಂದು ಇನ್ಫಾರ್ಮೇಶನ್ ಹೇಳಿದ್ರೆ, ಆಕ್ಚುಲಿ ಈ ಇನ್ಶೂರೆನ್ಸ್ ಅಂದ ಕೂಡಲೇ ಕೆಲಸಕ್ಕೆ ಸೇರಿದ್ಮೇಲೆ ನಾವು ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಇವ್ರು ಹೇಳಿದಂಗೆ ಇದು ಸರ್ಕಾರದ ಇನ್ಶೂರೆನ್ಸ್ ಇರೋದು, ಹಾಂಗಾಗಿ 18 ವರ್ಷ ಮೇಲ್ಪಟ್ಟವರು ಖಂಡಿತ ಮಾಡ್ಕೊಳ್ಳಕ್ಕ. ಮತ್ ನೆನಪಲ್ಲಿ ಒಂದು ನಾಮಿನಿ ಹಾಕತ್ತ, ನಾಮಿನಿ ಹಾಕ್ಲಂದ್ರೆ ತುಂಬಾ ಸಮಸ್ಯೆಗಳತ್ತ ಆಮೇಲೆ. ಹಾಗಾಗಿ ಅದು ನಿಮ್ದು 12 ರೂಪಾಯಿ
8: ಇನ್ಶೂರೆನ್ಸ್ ಅನ್ನುವಂಥದ್ದು ಈಗ 20 ರೂಪಾಯಿ ಆಗಿದೆ. ಇವಾಗ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮೊದಲು 330 ಇವಾಗ 436 ರೂಪಾಯಿ ಆಗಿದೆ. ಜೀವನ್ ಸುರಕ್ಷಾ ಬಿಮಾ ಯೋಜನೆ ಮೊದಲು 12 ರೂಪಾಯಿ ಇತ್ತು, ಈಗ 20 ರೂಪಾಯಿ ಆಗಿದೆ. ಆದ್ರೆ ಮೊದಲು 12 ರೂಪಾಯಿ ಇರುವಾಗ ಮಾಡಿರುವವರು ಮತ್ತೆ ಪುನಃ ಮಾಡಬೇಕು ಅಂತ ಇಲ್ಲ, ಅದೇ ಕಂಟಿನ್ಯೂ ಆಗಿ ಈ ವರ್ಷದಿಂದ 20 ರೂಪಾಯಿ ಕಟ್ ಆಗುತ್ತೆ. ಇನ್ನೊಂದು ಏನು ಅಂದ್ರೆ, ಮೇ ತಿಂಗಳಲ್ಲಿ ಎಲ್ಲರೂ ಪಾಸ್ಬುಕ್, ಯಾರು ಇನ್ಶೂರೆನ್ಸ್ ಮಾಡಿರ್ತಾರೆ ಅವರವರ ಪಾಸ್ಬುಕ್ ಒಂದ್ಸರಿ ಎಂಟ್ರಿ ಮಾಡಿ ನೋಡಿ, ಅಥವಾ ಯಾರಾದ್ರೂ ಗೂಗಲ್ ಪೇ ಅಥವಾ ಈ ಪಾಸ್ಬುಕ್ ಏನಾದ್ರೂ ಇದ್ರೆ ಅದರಲ್ಲಿ ಮೇ ತಿಂಗಳಲ್ಲಿ ಹಣ ಕಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಹಣ ಕಟ್ ಆಗಿದೆ ಅಂತ ನೋಡ್ಕೊಳ್ಳಿಲ್ಲ, ವರ್ಷದಿಂದ ನಡ್ಕೊಂಡು ಬರ್ತಿದೆ ಕಟ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಕೌಂಟ್ ಅಲ್ಲಿ ಏನಾದ್ರೂ ಆ ಟೈಮಲ್ಲಿ ಸಫಿಶಿಯಂಟ್ ಬ್ಯಾಲೆನ್ಸ್ ಇಲ್ದೇನೆ ಏನಾದ್ರೂ ಇನ್ಶೂರೆನ್ಸ್ ಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಹಣ ಅಕೌಂಟಿಗೆ ಬಂದ ಕೂಡಲೇ ರಿನಿವಲ್ ಮಾಡುವಂತ ಪದ್ಧತಿ ಇಲ್ಲ, ಅದು ನಾವೇ ಹೋಗಿ ನಮ್ಮ ಅಕೌಂಟ್ ಅಲ್ಲಿ ಇನ್ಶೂರೆನ್ಸ್ ಮಾಡಿ ಅಂತ ಪುನಃ ಮಾಡ್ಕೋಬೇಕು. ಆ ವರ್ಷ ಈಗ ಲಾಸ್ಟ್ ಇಯರ್ ಅಲ್ಲಿ ನಾವು ಎಷ್ಟೇ ಕಟ್ಟಿರಬಹುದು, ಈ ವರ್ಷದಲ್ಲಿ ನಮ್ಮ ಅಕೌಂಟ್ ಇಂದ ಹಣ ಕಟ್ ಆಗಲಿಲ್ಲ, ನಮಗೆ ಕ್ಲೈಮ್ ಬಂದಿದೆ ಅಂತ ಅಂದ್ರೆ ಯಾವುದೇ ಇನ್ಶೂರೆನ್ಸ್ ಅನ್ನುವಂಥದ್ದು ಯಾರಿಗೂ ಕೊಡ್ಲಿಕ್ಕೆ ಬರುದಿಲ್ಲ. ಆ ಕಾರಣಕ್ಕೋಸ್ಕರ ಮೇ ತಿಂಗಳಲ್ಲಿ ಎಲ್ಲರೂ ಒಂದು ಟ್ರಾನ್ಸಾಕ್ಷನ್ ನೋಡ್ಕೊಂಡ್ರೆ 20 ರೂಪಾಯಿ ಕಟ್ ಆಗಿದೆಯಾ, 436 ರೂಪಾಯಿ ಕಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಸಾಕಾಗತ್ತೆ. ಇಲ್ಲ ಅಂದ್ರೆ ಬ್ಯಾಂಕಿಗೆ ಹೋಗಿ ಒಂದ್ಸರಿ ಇನ್ಫಾರ್ಮ್ ಮಾಡಿ.
5: ಗೊತ್ತಾಯ್ತಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊ ಬನ್ನಿ, ನಿಮ್ ಪಾಸ್ಬುಕ್ ತಗೊಂಡು ಹೋಯ್ನಿ, ನಾಳೆಗೆ ಹೋಯ್ನಿ, ಇವತ್ತೇ ಹೋಯ್ನಿ, ಈಗಲೇ ಹೋಯ್ನಿ, ಅಡ್ಡಿಲ್ಲ, ಹೋಗಿ ಒಂದ್ಸಲ ಚೆಕ್ ಮಾಡಿ ಕಾಣಿ. ನಾನು ಹೋಯ್ಕತ್, ನಾನು ಚೆಕ್ ಮಾಡಿದೆ, ತುಂಬಾ ಟೈಮ್ ಆಯ್ತು, ಒಂದ್ಸಲ ಕಾಣ್ಕತ್ತ ಹೇಳಿ.
2: ಇಲ್ಲಿ ಇನ್ನೊಂದು ನೋಟ್ ಮಾಡ್ಬೇಕಾದಂತ ವಿಷಯ ಏನಂತಂದ್ರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು 436 ರೂಪಾಯಿ ಇದೆ, ಅದು ಹೊಸದಾಗಿ ಮಾಡಿದವರಿಗೆ ಮೊದಲ 45 ದಿನಗಳ ತನಕ ರಿಸ್ಕ್ ಕವರೇಜ್ ಇರುವುದಿಲ್ಲ. ಅಂದ್ರೆ ಇವತ್ತು ಎನ್ರೋಲ್ ಆಗಿದ್ದೇವೆ, 45 ದಿವಸಗಳ ತನಕ ಅಕಸ್ಮಾತ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದು ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಈ ಕಂಡೀಷನ್ ಇರಲಿಲ್ಲ. ಯಾಕೆ ಅಂತಂದ್ರೆ ನಂತರ ಬಂದದ್ದು. ಕಾರಣ ಏನಂತಂದ್ರೆ ಇಷ್ಟೇ, ಆಗ ಈ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಡೆತ್ ಬೆಡ್ ಅಲ್ಲಿ ಇರುವಂತವ್ರು, ಅವರದೆಲ್ಲ ಅಕೌಂಟ್ ಮಾಡಿಸಿ, ಇನ್ನೇನು ಡೆತ್ ಹತ್ರ ಇರೋರು ಅಕೌಂಟ್ ಮಾಡಿಸಿ, ಅಂದ್ರೆ ಇದು JJBY ಮಾಡಿಸ್ಕೊಂಡು ಕ್ಲೈಮ್ ಆದದ್ದುಂಟು. ಸೊ ಹಾಗಾಗಿ ಡೆತ್ ಬೆಡ್ ಅಲ್ಲಿ ನಿಯರ್ ಇರುವಂತವ್ರಿಗೆ ಈ ತರ ಆದ್ರೆ ತುಂಬಾ ಕಷ್ಟ ಆಗತ್ತೆ, ರೀಪೇ ಮಾಡ್ಬೇಕಲ್ಲ ಕಮ್ಮಿ ಇದು ಇನ್ಸೂರೆನ್ಸ್ ಅಂತ ಹೇಳಿ ಈ ಕಂಡೀಷನ್ ಒಂದು ಹಾಕಿದ್ದಾರೆ. ಆದ್ರೆ ಆಕ್ಸಿಡೆಂಟ್ ಇದರಲ್ಲಿ ಇನ್ಸೂರೆನ್ಸ್ ಏನ್ ಹೇಳಿದೇವೆ ಅದರಲ್ಲಿ ಈ ಕಂಡೀಷನ್ ಇಲ್ಲ. ಇಮಿಡಿಯೇಟ್ ಆನ್ ದ ಸ್ಪಾಟ್ ಯಾವಾಗ ಅವ್ರ ಎನ್ರೋಲ್ ಆಗ್ತದೆ ಅಕೌಂಟ್ ಇಂದ ಆಗ್ಲಿಂದ ಇಮಿಡಿಯೇಟ್ ಇಂದಾನೆ ಸ್ಟಾರ್ಟ್ ಆಗತ್ತೆ.
5: ಅದೇ ಆಗ ಅವ್ರು ಹೇಳ್ದಂಗೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅಂದ್ರೆ ಬರೀ ರೋಡ್ ಅಲ್ಲಿ ಗಾಡಿ ಗುದ್ದುದು, ಗಾಡಿ ಬಾಡಿ ಗುದ್ದುದು ಮಾತ್ರ ಅಲ್ಲ, ಯಾವುದೇ ಆಕಸ್ಮಿಕ ಅದು ನೀವು ಎನಿ ಟೈಮ್ ಆದ್ರೂ ಅದರಲ್ಲಿ ನೀವು ಕ್ಲೇಮ್ ಮಾಡು. ಕೊಯ್ಲಕ್ ಒಂದ್ಸಲ ಬ್ಯಾಂಕಿಗೆ ಹೋಗಿ ಕೇಳಕ್ ಹಿಂಗಾಯ್ತು ಅಂತ ಹೇಳಿ ಕೇಳ್ಕ ಬಂದ್ರೆ ಒಳ್ಳೇದು, ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಸಾಬ್ರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274. ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರ ಕೆ ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಖುಷಿ ಅಂತ ಕೇಂದ್ರ 7ನೇ ಕ್ಲಾಸ್ ಅವರಿಗೆ ಓದ್ದವ್ರು ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರೆ, ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆಯ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
3: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡು,
2: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತ. ಅದು ಇವ್ರದ ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸುಕ್ ಶುರು ಮಾಡದ?
3: ಅಂದ್ರೆ ನಾನು 6ನೇ ಕ್ಲಾಸ್ ಅಲ್ಲಿ ಇರುವಾಗ ತೆಕ್ಕಟ್ಟೆ ಮಾವಲ್ ಶೆಟ್ಟರ್ ನಮ್ಗೆ ಮಾಸ್ಟರ್ ಆಗಿದ್ರು. ಅವ್ರು ಒಂದಿವಸ ಯಾರೋ
2: ಮೂಡ್ಗಿಲಿಯರ್ ಶಾಲೆಯಲ್ಲಿ
3: ಅವ್ರೊಂದಿವಸ ಅವರೇ ಬರೆದೊಂದು ಪದ್ಯನ್ನ ಬಾಮಿನಿ ಷಟ್ಪದಿಯೊಳಗ್ ಬರ್ದಿದ್ರು. ಅದನ್ನ ಯಾರಿಗೋ ಬರದ್ ಕಾಗದ, ಅದು ಅದನ್ನ ಬಾಮಿನಿ ಷಟ್ಪದಿಯೊಳಗ್ ಬರ್ದಿದ್ರು. ಬರೆದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಕಳಿಗೆ ಹೇಳಿರೋರು, ಮಕ್ಕಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇನಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗೆ ಅನಿಸ್ತು, ಹೌದಲ್ಲ, ನಾವು ಸುಮ್ಮನೆ ಕಾಲ ಕಳುಕ್ಕಿಂತ ಯಾರು ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಂತ ನಾನು ಕಾಣಕ್ ಅಭ್ಯಾಸ ಮಾಡ್ಕೊಂಡು ಆಲೋಚನೆ ಮಾಡ್ಕೊಂಡೆ. ಕಡೆ 7ನೇ ಕ್ಲಾಸ್ ರಜೆಗೆ, ಅವತ್ತು 7ನೇ ಕ್ಲಾಸ್ ಮಾತ್ರ ಇರೋದು ಆ ಶಾಲೆಯಲ್ಲಿ, 5 ಇದ್ದಿತ್ತು. ನಾನು 5 ಪಾಸ ಪಟ್ಟಿ 6 ಶುರುವಾಯ್ತು. ನಮ್ಮ ಅಪ್ಪನಿ ನಾ ಹೇಳಲೇ ಇಲ್ಲ, ಹೋಗಿ 6ನೇ ಕ್ಲಾಸ್ ಪುಕ್ಕೊಂಡೇ ಬಿಟ್ಟೆ. ಅಂತೂ 6, 7, 2 ಕ್ಲಾಸ್ ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ, ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು ಯಾವಾಗ್ಲೂ. ಹೋದಾಗ್ಲಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕುಕ್ಕಂಡ್ರು, ಅಂದ್ರೆ ಕೆಪ್ಪಿ ಗೂಡ್ ಮಾಡೋದು, ಮತ್ತೊಂದು ಇನ್ನೊಂದೆಲ್ಲ ಆಟ ಆಡ್ತಾ ಕುಕ್ಕಂಡ್ರು. ಸಾಯಂಕಾಲದ ಹೊತ್ತು ಅಂತ ತಿಳ್ತಲ್ಲ, ಆ ತರ ಸಂಜೆ ಹೊತ್ತು. ನಂಗ ಅನಿಸ್ತು, ಹೌದಲ್ಲ, ಮಾಸ್ಟರ್ ಹೇಳಿದ್ರಲ್ಲ, ನಾನು ಒಂದ್ ಏನಾರ ಒಂದ್ ಪದ್ಯ ಬರ್ಲಕ್ಕ, ಈ ದೃಶ್ಯ ಒಳ್ಳೆ ಚಂದ ಇತ್ತಲ್ಲ, ಅನ್ಕಂಡು ಅಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ಬರ್ಕಂಬಿಕೆ ಅಂತ ತಕೊಂಡು ಹೋಗಿಲ್ಲ ನಾನು. ನಂಗ್ ಮರ್ತೋತ್ತಲ್ಲ ಕಡೆಗೆ ಅಕ್ಕೆ ಮನೆ ಬಂದ್ರ ಮೇಲೆ ನಾನು ಕಂಡ ದೃಶ್ಯ ಎಲ್ಲ ಎಣಿಸ್ಕೊಂಡು ಕಡೆ ಕಡಲ ತೀರದ ಸಂಜೆ ಅಂತ ಒಂದ್ ಪದ್ಯ ಬರ್ದೆ. ಅದು ಫಸ್ಟ್ ನಾನು ಬರೋದು.
2: ಕಡಲ ತೀರದ ಸಂಜೆ ಅಂತ ಬರೋದು. ಅಷ್ಟೇ ಸಣ್ಣದ್ ನೀವಾಗ
3: 7ನೇ ಕ್ಲಾಸ್ ನನ್ಗಾಗ್ಲಿ
2: ಅಷ್ಟೇ
3: 12 ವರ್ಷ, 5 ವರ್ಷಕ್ಕೆ ಶಾಲೆ ಸೇರಿದ ನಾನು, 7ನೇ ಕ್ಲಾಸ್ ಬಿಡ್ಬಿಡ್ತೀನಿ, 12 ವರ್ಷ ಆಯ್ತು ಅಷ್ಟೇ.
2: ಓಕೆ, ಸೊ ಅಷ್ಟೊತ್ತಿಗೆ ಒಂದು ಕವನ ನೀವು ಬರ್ದೇ ಬಿಟ್ರಿ. ಎಲ್ಲರಿಗೆ ಓದಿ ಹೇಳ್ರಿ ನೀವೇ ಕಡಿಕೆ.
3: ನಾನು ಓದಿ ಹೇಳಕ್ ಆಗದೆ ಎಲ್ಲಿತ್ತು ನನ್ನ ಹತ್ರ, ನಂಗೆ ಕಾಗದೂ ಸಿಕ್ಕುದಿಲ್ಲ ಬರ್ಬೇಕೆ. ಈ ಶಾಲೆ ಮಕ್ಕಳೆಲ್ಲ ಬಿಸಾಟಿರ್ತವಲ್ಲ ಎಂತ ರೊಪ್ಪಿಸ್ಗದ್ದು, ಅದ್ರ ಒಂದೊಂದ್ ಕಾಗದ ಹೆಕ್ಕಿ ಇಟ್ಕೊಂಡು ಶಾಲೆ ಕೊಯ್ದಾಯ್ತಲ್ಲ ನಂಗೆ, ಮತ್ತೆ ಎಂತ ಮಾಡುದು, ಪುಸ್ತಕ ಎಲ್ಲಿ ಹೋಗ್ಬೋ ನಾನು. ಕಾಗದಲ್ಲಿ ಹೆಕ್ಕಿ ಇಟ್ಕೊಂಡು ನಂಗೆ ಅನ್ಸಿದ್ದೆಲ್ಲ ಬರ್ದು, ಅದ ಕಡೆ ನಂಗೆ ಬೇಕಂದ ಅಂದಾಜಿಲ್ಲ ಆಗ್ಲಿಗೆ, ಅದು ಬೇಕಾದ ಮುಂದೆ ಅದಕ್ಕೊಷ್ಟು ಬೆಲೆ ಇರುತ್ತಂದ ನಂಗೆ ಗೊತ್ತೇ ಇಲ್ಲ. ಅದು ಎಲ್ಲೆಲ್ಲೋ ಕಳ್ದು ಹೋಗ್ಬೋದು. ಆಯ್ತಾ, ಇಷ್ಟ ಹಂಗೆ ಕಳ್ದಿದ್ನೇನೋ ನಾನು ಬರದ್ದೆಲ್ಲ. ಕಡಿಗೊಂದು ಅವರ ಪುಸ್ತಕ ತಕೊಂಡು ಅದ್ರೊಳಗೆಲ್ಲ ಒಂದೊಂದೇ ಒಂದೊಂದೇ ಬರ್ದಿದ್ದು ಶುರು ಮಾಡಿ ಅದನ್ನೇ ನಾನು ಕಡಿಗೆ ಹೊಂಬೆಳಕು ಕವನ ಸಂಕಲನ ಅಂತೇಳಿ ಆವಾಗ ನನ್ಗೆ ಸುಮಾರು ವರ್ಷ ಆಯ್ತಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡವ್ರ ಆಯ್ತಾಗ್ಲಿ ಅದ್ರ ಮೇಲೆ ಅದನ್ನ ಬರ್ದಿಟ್ಟು ಕಡಿಗೆ ನಮ್ಮ ಕಾರ್ಕಡ ತಾರ್ನ ತೊಳ್ರು ಅದನ್ನ ಪ್ರಕಟ ಮಾಡಿ
2: ಗೆಳೆಯರ ಬಳಗ
3: ಪ್ರಕಟ ಮಾಡಿಸಿದ್ರು ಅದನ್ನ.
2: ಓಕೆ, ನೀವು ಮಕ್ಕಳ ರಾಮಾಯಣ ಶಿಶು ಕಾವ್ಯ ನೀವು ಬರೀತ್ರಿ?
3: ಹೌದು.
2: ಅದು ಯಾವ ತರದ ಒಂಚೂರು ಅದ್ರ ನೆನ್ಪು ಮಾಡ್ಕೊಳ್ಳಕ್ಕ ಮಕ್ಕಳ ರಾಮಾಯಣ ಹೆಂಗಿದ್ದಿತ್ತು ಅಂತ ಹೇಳ್ಕೊಂಡು.
3: ನಿನ್ನಯ್ಯ ಕಥನ

0: ನಸದನ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಮಾತೆ ಕೌಸಲ್ಯೆಗೆ ಕೃತನಾಗಿ ಜನಿಸಿ ಶ್ರೀರಾಮನೆನಿಸಿ ನೀನವತರಿಸಿ ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ. ಅದು ಈಗ ನಾಲ್ಕು ಮುದ್ರಣ ಆಗಿತ್ತು.
1: ಹೋ,
0: ನಾಲ್ಕು ಪುಸ್ತಕ ತಂದಿದ್ದೆ ನಾನು ನಿಮ್ಗೆ ಕೊಡ್ತೀನಿ ಕಡೆಗೆ.
1: ಅಡ್ಡಿಲ್ಲ, ಮಕ್ಕಳ ರಾಮಾಯಣ ನಾಲ್ಕು ಮುದ್ರಣ ಖಂಡಿತ.
0: ಅದು ನಾನು ಅಂದ್ರೆ ಯಾರಿಗೂ ದುಡ್ಡಿನ ಮಾರಾಟ ಮಾಡಲೇ ಇಲ್ಲ, ಸುಮ್ಮನೆ ನಾನು ಮಾಡಿದ್ದು. ಮೊದ್ಲು ಸರಿ ಗಾಯತ್ರಿ ನೋಡ್ರೆ ಇಷ್ಟೊಳ್ಳೆ ಪದ್ಯ ಬರೆದು ನಿಮೇ ಇಟ್ಕೊಂಡ ಮಾರ್ರೆ, ನಾನು ಅನ್ಕೊಂಡಿದ್ರೆ ಓದಕ್ಕಾಗದ ಅದನ್ನ, ಹಿಂಗೆ ನಮ್ಮ ಕುಂದಾಪುರ ಕನ್ನಡ ಮಾತ್ರ ಅನ್ಕೊಂಡು ಎಲ್ಲ ತಗೊಂಡು ಯಾವ್ದೋ ದೇವಸ್ಥಾನ ಕೊಯ್ ಒಂದು ಸರಿ ಕೊಟ್ರು, ಒಂದು ಸ್ವಲ್ಪ ನೂರು ಅದೆಷ್ಟು ಪುಸ್ತಕ ಮಾಡಿದ್ರು, ಒಂದಷ್ಟು ಮಾಡಿ ಕೊಟ್ರು. ಕಡೆ ನಾನು ಚಿತ್ರಪಾಡಿ ಉಪೇಂದ್ರ ಸ್ವಾಮೀಜಿಯವರ ಇದ್ರೊಳಗೆ ನಾನು ಮತ್ತೆ ಮಾಡಿಸ್ದೆ, ಎರಡು ಸರಿ ಮಾಡಿಸ್ದೆ. ಈಗ ನಾಲ್ಕನೇದು ನಮ್ಮ ಶಮಂತ್ ಕುಮಾರ್ ಅಂತೇಳಿ, ಇಲ್ಲೆಲ್ಲ ನಂಗೆ ಯಾರು ಗೊತ್ತಿಲ್ಲ ಮಾರೆ, ಅವ್ರು ಹೆಲ್ಪ್ ಇದು ಮಾಡ್ತಾರೆ ಗೊತ್ತಿಲ್ಲ ಅಂದೆ. ಮೈಸೂರಿಗೆ ಯಾರೋ ಒಂದು ಫ್ರೆಂಡ್ ಇದ್ರಂದ ಅವ್ರ ಹತ್ರ ಕೊಟ್ಟು ನಂಗೊಂದು ಸರಿ ಈಗ ನಾಲ್ಕನೇ ಮುದ್ರಣ ಮಾಡಿ ಕೊಟ್ಟ.
1: ಓಕೆ, ಈಗ ನಿಮ್ಮ ಅಮ್ಮ ಮಜ್ಜಿಗೆ ಕಡಿಯೋತಿಗೆ ಒಂದು ಹಾಡು ಹಾಡ್ತಿದ್ರಲ್ಲ, ಯಾವ ಹಾಡದು?
0: ಅದು ಉದಯ ರಾಗ, ಪುರಂದ್ರದಾಸರದ್ದು, ರಂಗನಾಯಕ ರಾಜೀವಲೋಚನ.

0: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರೆ ನೀವು ಹಾಂಗೆ ಬಾಯ್ಪಾಠ ಮಾಡ್ಕೊಂಡದ್ದ?
1: ಹೌದೌದು.
0: ಬರದ್ದಂತ ಇಲ್ಲ
1: ಇಲ್ಲ.
0: ನೀವು ಆತರ ಬರೆಯದೆ ಬಾಯ್ಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
1: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ್ ಕಷ್ಟ ಅಷ್ಟೇ.
0: ಹಾ, ಈಗ ನಿಮ್ಗೆ ಎಷ್ಟು ವಯಸ್ಸು?
1: 79.
0: 79, ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಾಳ್ರ. ಕೋಟಾಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ನ ಭಂಡಾರ್ ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣೆ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆಗ್ತ. ಹಾಂಗಾಗಿ ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ ಕಲ್ತ್ರಿ? ಭತ್ತ ಕುಟ್ಟುವ ಹಾಡೆಲ್ಲ
1: ನಮ್ಮ ಮನೇಲಿ ತುಂಬಾ ದೊಡ್ಡ ಬೇಸಾಯ, ಗಂಡನ ಮನೇಲಿ ತಂದೆ ಮನೇಲೂ ಇದ್ದೀತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೆ ನಮ್ದೇ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರಿದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟರೊಷ್ಟೊತ್ತಿಗೆ ನಂಗೆ ಆ ಹಾಡು ತುಂಬ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು, ಅವ್ರು ಎಷ್ಟು ಕಷ್ಟದ್ದೇ ಅವಳಗ ಅದನ್ನ ಆ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತೀರ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳು ಚಿಕ್ಕ ಹಾಡು ಹೇಳು ಅಂದ್ಕೊಂಡು ಅವ್ರ ಹತ್ರ ಎಲ್ಲ ಹೆಸೇಳಿ ಕರೆದು ಉಮೇದ್ ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡೆ ಮನೆಗೆ ಕುತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತೀನಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕಂಪ್ ಶಾಲೆ ಒಪ್ಪಿಸ್ತಿಗೂ ಹಂಗೆ, ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್ ಅದೆಲ್ಲ ರಾತ್ರಿ ಮನ್ಕೊಂಡು ಅಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ. ಹಂಗಾಗಿ ನಾನು ಶಾಲೆಯೊಳಗೂ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗ್ಯೂಷನ್ ಇಲ್ಲ ಆ ಕಾಲದೊಳಗೆ. ನೆನ್ಪು ಮಾಡ್ಕೊಂಡು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೂ 4ನೇ ಕ್ಲಾಸ್ಗೆ ಇದು ಪನ್ನಾದಾಸಿ ಪದ್ಯ ಈಗಲೂ ನಂಗೆ ಭಯಪಟ್ಟ ಬರುತ್ತೆ.
0: ಕಮನಿ ಒಂದ್ಸಲ ಹೇಳಿ.
1: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳುತ ಧರೆಯ ಬಹು ಪರಾಕ್ರಮರು. ಮೇವಾಡ ರಾಜ್ಯವನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ. ಬಹುಕಾಲ ರಾಣನಿಗೆ ಸುತರು ದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ. ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ. ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೈದನು ನೃಪನ ಕರುಣೆ ಇನಿತಿಲ್ಲ. ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ. ಪನ್ನೆ ಎನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ. ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು. ಅರಸುಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ. ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ. ಹಾ ರಾಜವಂಶದೀ ಚಿಗುರ ಚಿವುಟುವನೆ ಈ ರಾಜ ಲೋಲುಪನು ಪಾಪ ಕೆಳಸಿದನೆ. ಇಂದು ರಾತ್ರಿಯೊಳ ಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು. ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು. ತನ್ನ ಹೊಟ್ಟೆಯ ಮಗನ ತಂದು ಮಂಚದೊಳು ಪನ್ನೆ ಮಲಗಿಸಿ ಹರಸಿ ಮುತ್ತನಿಕ್ಕಿದಳು. ಕ್ರೂರವನ ವೀರ ಬಂದನು ನರಾಧಮನು ತೋರದೆಯದೆಯಿನಿತು ಶಿಶುವ ವಧಿಸಿದನು. ಹೆತ್ತೊಡಲ ಮರುಕವನು ಹೇಳಲಳ ಉಂಟೆ ಮತ್ತೆ ಹೊರಟಳು ಪನ್ನೆ ಸುತನ ಚಿತೆಗಿಟ್ಟೆ. ರಾಜ್ಯವನು ಬಿಟ್ಟು ಪರ ರಾಜ್ಯವನು ಸೇರಿ ಸ್ವಾಮಿ ಸುತನನು ಸಲಹುತ್ತಿದ್ದಳ ನಾರಿ. ಭೂಮಿಯೊಳಗಾರುಂಟು ಪನ್ನೆಯಂಥವರು ಸ್ವಾಮಿ ಸೇವೆಗೆ ಸುತನ ಬಲಿಯ ನಿತ್ತವರು. ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
0: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ. ನಾವು ಹಿಂದೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನಾನು

0: ಮತ್ತದ ನೆನಪು ಮಾಡಿಸಿದ್ರು.
1: ಕನ್ನಡದೊಳಗೆ ಅಂತ ಕವಿ ಇದ್ದಿದ್ರು ನಮ್ ಕನ್ ಯಾರು ಬರ್ದ ನಂಗೆ ಅದೀಗ ಬರ್ತೋಯ್ತು ಮರ. ನಾ ಅದೇ ಹೇಳೋದು, ಇನ್ನು ನೀವು ಗೂಗಲ್ಗಲ್ಲಿ ಹುಡುಕಿ ಸಿಕ್ಕೇನೋ ನಂಗೆ.
0: ಸಿಕ್ಕತ್ತ. ಆದ್ರೆ ಎಷ್ಟು ಚಂದ ಆ ಕತೆ, ಆ ಪನ್ನದಾಸಿ ತನ್ನ ಮಗುನ ಆ ರಾಜನ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
1: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಯಲ್ಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡುದವಳು.
0: ಓ
1: ಅದು ಮಾಡಿದ್ದೀನಿ ನಾನು.
0: ಎಂತ ತ್ಯಾಗ ಅಲ್ಲ ಅದು. ಯಾರು ಇದ್ದಾರೆ ಅವಳ ತರ ತಾಯಿ?
1: ನಂಗೆ ಮರ್ತೋತಿಲ್ಲ, ಅಷ್ಟು ಒಂದು ಮನ್ಸಿ ಹುಗ್ಗಿ ಹೋಯ್ತದಾಗ್ಲಿ.
0: ನಿಮ್ಮ ನಿಮ್ಗೆ ಹಾರ್ಟ್ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ? ಶೇ ಸ್ವಾಮಿ ಭಕ್ತಿ
1: ಅಂತ ಒಂದು ಇರುತ್ತ ಹನುಮಂತ, ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟು ಹೆಸರಾದವರು.
0: ನಿಜ ಹೌದು.
1: ಅವ್ರನ್ನೆಲ್ಲ ಕಂಡು ಕಲೀಕ್ ನಮ್
0: ಅಲ್ಲ,
1: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರು ಕಂಡು ನಾವು ಕಲಿಯೋದು ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
0: ಅಲ್ಲ.
1: ಮಕ್ಕಳ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
0: ಸತ್ಯ, ದಿನ ಕಲಿತಾ ಇತ್ತು.
1: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ. ಈಗ ಅಂಶ ಕಲಿಯೋದು ಮುಗಿಯುದಂತಿಲ್ಲ, ಸಾಯಲರಿ ಕಲಿಕಯ್ಯ. ಆದ್ರೆ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
0: ನಿಜ ನಿಜ. ಪನ್ನದಾಸಿನ ಒಂದ್ಸಲ ನೆನಪು ಮಾಡಿಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕ ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡು ಒಂಚೂರು ಹೇಳಿ ಕಂಬ.
1: ಹಿಂಡೆಮ್ಮಿ ಕರಿಯಲೇ ತೊಂಡಿಕಾಯಾಗಲೇ ದಿಂಡಿನ ಬಾಳಿ ಗನಿ ಬಿಡಲಿ.

ಬಡವರು ಸತ್ತರೇ ಸುಡಲಿಕ್ಕೆ ಸೌದಿಲ್ಲೇ ಒಡಲ ಕಿಚ್ಚಿನಲೇ ಹೆಣಬೆಂದು ಒಡಲ ಕಿಚ್ಚಿನಲೇ ಹೆಣಬೆಂದು ನಾರಾಯಣ ಸ್ವಾಮಿ ಬಡವರಿಗೂ ಸಾವ.

0: ಸೂಪರ್ ವಾವ್. ಈಗ ನೀವು ಮಗಿನ ತೂಗೊತ್ತಿಗೆ ನಾವು ಹಾಡ್ತಲ್ಲ ಜೋಗುಳದ ಹಾಡ ಅದೊಂಚೂರು ಹಾಡಿ.
1: ಬಾಬೋ ಮಗಿನ್ ಬಾ

0: ನೀವು ಹಿಂಗೆ ಹಾರ್ತಿದ್ರೆ ನಂಗೆ ಜೋಗುಳ ಹರಿದಂಗಿತ್ತು. ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂಡ್ ಬರ್ಕೊಂಡದ್ದ ಅಥವಾ ಕೇಂಡ ಹಾಗೆ
1: ಅಮ್ಮ
0: ಹೇಳ್ತಿದ್ರೆ
1: ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಮಕ್ಕಳು, ಆರು ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಾವು ನಾವು ಶಾಲೆ ಬೇಗ ಬಿಟ್ಟು ಬಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು, ನಾವು ಶಾಲೆ ಕಲ್ತದ್ದು ಹೇಳೋದು, ಈ ಅಮ್ಮ ಹೇಳು ಹಾಡನ್ನ ಹೇಳೋದು. ಹಂಗಾಗಿ ಹಾಡು ಹೇಳೋಕೆ ಅಭ್ಯಾಸ ಅದ್ ನನಗೆ ಮೊದಲಿಂದ. ಅದ್ರೊಳಗೆ ಬೆಳೆದ್ದು ಅದ್ರೊಳಗೆ ಇದು. ನನ್ನ ಅಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಒಡ್ತಾ ಒಡ್ತಾ ಹಾಡು ಹೇಳೋದು, ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ್ಲ ಉದ್ದಾರಿಗೆ ಅವಳು ಹಾಡು ಹೇಳ್ತಾ ಉದ್ದಾರದು. ಅವಳಿ ಕೆಲ್ಸಕ್ಕೂ ಕಷ್ಟ ಮರ್ತೋತ್ ನಮ್ಗೆ ಹಾಡು ಕಲಿಸಲ್ಬಾರ್ದು.
0: ಹಂಗೆ ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
1: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋ ಸಿಟ್ಟು ಬಾಬೋದು, ಬಾಯ್ ಬಿಟ್ಟು ಓದಿರ ನಾವೆಲ್ಲ ಕೇಮ್ಕಾಗನ್ನತ್ತ ಎಂತ ಕಾಲ ಕೂಕೊಂಡು ಗುಮ್ಮನ್ಕೊಂಡು ಓದುದು ಅಂತ ಬಾಯ್ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲ ಅವಳು. ಅಷ್ಟು ಆಸಕ್ತಿ ಇದ್ದೀತ ಕಂದಗಳು. ಅಮ್ಮ ಹಂಗೆ 4 ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿನ ಬಾಯಿ ಹೋಗ್ಬಿಡ್ತೀವಿ ಸ್ವಲ್ಪ ತಪ್ಪಾತಾರೆ ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತದ್ರು. ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ಮಗು ಇದ್ದಾಗಲಿಗೆ ಹೋದಂಬ್ರು. ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು, ನರಸಿಂಹ ಉಡುಪ ಅಂತೇಳಿ ಕನ್ಯಾಣ. ಅಪ್ಪನ ಕಾಣೇ ಇಲ್ಲ ಅವಳು, ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ. ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳ ಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಾಟ ನಾನು ಅಬ್ಬೆ ಮಗಳು ಹೇಳ್ತಿದ್ದಿ ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
1: ಕೆಲವು ಪದ್ಯ ಇರುತ್ತೆ ನೆನ್ಪಿದ್ ಇಡೀ ಬತ್ತಿಲ್ಲ. ಈಗ
0: ಒಂದ್ ಚೂರು ಬಂದದ್ ಹೇಳಿಕ್ಕೆ ಅವನಿಗೆ ಒಂದ್ ಸುರುಳಿ. ಈಗ ನಳ ಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
1: ಇಲ್ಲಿ ಧರಾ ದೀಪಲಾಲಿ ಸಿತ್ತಲು ನಳನ ವಿಧಿಯನು ವರೆವೆ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರ್ಗಿ ಕೊರ್ಗಿ ಮರ್ತ್ಲ
0: ದಮಯಂತಿ
1: ದಮಯಂತಿ ಹಾಡಿ ಹಾಡಿ ಮರ್ತ್ಲ ಮರ್ತ ಮರ್ತ ಮರ್ತ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತು ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿಗೆ ಒಂದು ಹೆಬ್ಬಾವ ಬಂದು ಅವಳು ಪಾದ ಹಿಡ್ಕೊಂಡು ನುಂಗುಶಿವ್ರು ಮಾಡತ್ತೆ. ದೊಡ್ಡ ಹೆಬ್ಬಾವು ಕಾಡಿನೊಳಗಿರುತ್ತಲ್ಲ ಕಾಡೊಳಗಿದ್ದಿಲ್ಲ ಅವಳು. ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬಾವು ಬಂದು ಕಾಲಿಟ್ಟು ಕಾಲಿಟ್ಟು ನುಂಗುಶಿವ್ರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳು ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ ನೀವೇ ಬರದ್ದು ಅದನ್ನ ಹೇಳಿ ಕಂಬ.
1: ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ನಸುನಗೆಯ ಮುಖಾರವಿಂದ ಜೋ ಜೋ ಕುಸುಮ ಕೋಮಲ ಮೊಗದಂದ ಜೋ ಜೋ ದಶಶೀರ ಹರನಾಗಿ ಬಂದ ಜೋ ಜೋ ಜೋ ಜೋ ಇನಕುಲತಿ

0: ಮನುಜ ಸಂಕುಲಕ ಭಯ ನಾಮ ಜೋ ಜೋ ಹನುಮಂತ ಸಹೃದಯ ಧಾಮ ಜೋ ಜೋ ಜೋ ಜೋ ಸಾಕೇತ ವಾಸ ನಿರ್ಭೀತ ಜೋ ಜೋ ಲೋಕ ಮೂರರಲಿ ವಿಖ್ಯಾತ ಜೋ ಜೋ ಕಾಕುತ್ಸ ವಂಶ ಸಂಜಾತ ಜೋ ಜೋ ರಘುಕುಲ ತಿಲಕ ಸುಪ್ರೀತ ಜೋ ಜೋ ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ದಶ ಮನಿತ್ಲೇ ಬರದ್ದು ಹಂಗೆ ಪೂರ ನೆನ್ಪಿಲ್ಲ ಈಗ
1: ಅಡ್ಡಿಲ್ಲ ತೊಂದರೆ ಇಲ್ಲ
0: ಹಾಗೆ ಸೀತೆನ ಕರೆದನ್ನು ಬರೆದಿದೆ ಸೀತೆನು ಹಚ್ಚೆ ಕಾಡ್ದು ಮುಗು ಪಟತಿಗೆ ಅದು ಬರ್ದಿದೆ.
1: ಓಕೆ, ನೀವು ಅದ್ರ ಲಾಗ ಒಂದು ಹೇಳಿದ್ರಿ ಸೀತೆನ ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ ಅದನ್ನ ಒಂಚೂರು ಹೇಳಿಕಮ್ಮ.
0: ಈಗ ಹೇಳಕ್ಕೆ
1: ಹಾಡ್ಬೇಡ, ನನ್ಗೆ ಆ ಸನ್ನಿವೇಶ ಒಂಚೂರು ಎಕ್ಸ್ಪ್ಲೈನ್ ಮಾಡಿ.
0: ಸನ್ನಿವೇಶ ಬೇಕಾ? ಹಾ, ಅಲ್ಲಿ ಲವಕುಶರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬತ್ತ ಯುದ್ಧ ಮಾಡೋಕೆ. ನಾನು ಇದೇ ಹಿಂಗೆ ಹೇಳುದು, ಇದೇ ಭಾಷೆ ಒಳಗೆ ಹೇಳುದು
1: ಅಡ್ಡಿಲ್ಲ.
0: ನಾನು ಅಲ್ಲೇ ಎಲ್ಲ ಮಾತಾಡೋದಾದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ.
0: ಶ್ರೀರಾಮ ಯುದ್ಧಕ್ಕೆ ಬತ್ತ, ಒಂದು ಕಂಡವನಿಗೆ ಲವಕುಶನ ಕಂಡಗತಿಗೆ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತೆ. ಯಾರಕ್ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವು ತಟ್ಟಿ ಹರಿಸ್ತಾವ ಹೇಳುದೇ ಇಲ್ಲ. ತೊಟ್ಟಿ ಹರಿಸ್ತಾ ಇಪ್ಪತ್ತೊತ್ತಿಗೆ ಮತ್ತು ಮತ್ತು ಕೇಂತ ನಿನ್ ಕಂಡ್ರೆ ನಂಗೆ ಅಷ್ಟು ಇದೇ ಕಾಣತ್ತೆ ನಿಮ್ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳ್ರು ಹೇಳುದೇ ಇಲ್ಲ. ಈಗ ಯುದ್ಧಕ್ಕೆ ಬಂದಿದೆಯಲ್ಲ, ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕೂರಂಬಗಳು ಎಳ್ಸು ಚೂರು ಮಾಡ್ತು. ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ ಕರ್ಕೊಂಡು ಬರ್ತಾರೆ. ಅಲ್ಲಿ ಸೀತೆನ ಕರ್ಕೊಂಬಂದು ಹೇಳ್ತಾರ, ನೀನು ರಾಮ ಇವ್ರು ಬೇರೆ ಯಾರಲ್ಲ, ನಿನ್ನ ಆತ್ಮಜರು ಜನಕನಂದನಿ ಸೀತೆಯ ಮಕ್ಕಳಿಗರು. ಇನ್ನು ಈಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯಪಾಲ ಮಾಡು. ಸುತರಿನ್ನು ನಿಮ್ಮ ಬ್ರೇಯ ಹೆಂಡತಿ ನಿನ್ನಯ್ಯ, ಸುಖವಾದ ಸಂಸಾರ ನಿಮ್ಗಿರಲಿ ಅಂತ ಹೇಳ್ತಾರೆ. ಆಗಲಿಗೆ ಸೀತೆ ತುಂಬ ಬೇಜಾರಿನಿಂದ ಹೇಳ್ತಳು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಳವಳು, ಸತಿ ಪಾತ್ರ ಮುಗೀತು, ಮಕ್ಕಳು ನಿಮ್ಮವರಾಯಿತು, ನನಗೆ ಪ್ರತಿ ಜನದಲ್ಲೂ ನಾನು ನಿಮ್ಮ ಸತಿಯಾಗೇ ಬತ್ತೆ. ಅದು ನಾನು ಬೇರೆ ಇದ್ರ ಬರ್ದಿದೆ, ನಾನು ಹೇಳೋದು ಹಿಂಗೆ ಈಗ ಅಷ್ಟೆ, ಸತಿಯಾಗಿ ಬತ್ತೆ ನಾನು ಅಂತೇಳಿ ಹೇಳ್ತೀನಿ. ಆಗಲಿಗೆ ವಿರಹ ಜೀವನವೇ ನಮ್ಮ ಗುರಿಯ ಸೀತಾ, ಯಾಕೆ ಹಿಂಗೆ ಮಾಡ್ತೆ ಕೇಂದ್ರು. ಆಗ್ಲಿಗೆ ಅವಳು ಹೇಳ್ತಳ, ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು, ದಾರಿ ಕಾಯುತ್ತಲಿರುವೆ ನಿಮಗಾಗಿ ನಾನು. ಸುತರಿನು ನಿಮ್ಮವರು, ಮತಿವಂತ ನೀ ಕಳುವು, ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ. ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತ, ಗಾಳಿ ಅಂದ್ರೆ ಆನೆ ಮನೆ ಬೋರ್ ಕರೆಯಿತ್ತು, ಒಡನೆ ಭೂಮಿ ಕಂಪಿಸಿತ್ತು, ಭೂಮಿ ನಡುಗ್ತಾ ಇಪ್ಪಷ್ಟೊತ್ತಿಗೆ ಒಡೆದೋತು ಭೂಮಿ. ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಅದು ಇದು ಅದೃಶ್ಯದೊಳಗೆ ಅವಳು ಕೈ ಚಾಚಿ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕೊಂತು. ಹಂಗೆ ಬರ್ತದೆ ನಾನು ಬರೆದದ್ದು ಹಂಗೆಯ. ಆಗ್ಲಿಗೆ ಮಕ್ಕಳೆಲ್ಲ ಮರೆತರು, ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ, ಅಳು ತಲೀರೆ ಬಾಲಕರು ಬಲು ದುಃಖದಿಂದ ಶ್ರೀರಾಮನೊಡುಗೆ. ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ ಅಂದರೆ ವಾಲ್ಮೀಕರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ. ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು, ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು, ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರ ಶ್ರೀರಾಮ ರಾಜ್ಯವಂತಲ್ಲಿ. ತ್ರೇತಾಯುಗ ಕಂತಲ್ಲ ಸೀತಾರಾಮರ ಚರಿತೆ, ತ್ರೇತಾಯುಗ ಕಂತಲ್ಲ ಸೀತಾರಾಮರ ಚರಿತೆ. ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ತ್ರೇತಾಯುಗ ಕಂತಲ್ಲ ಸೀತಾರಾಮರ ಚರಿತೆ. ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ಮಾತೆಯರ ಮನದೊಳಗೆ ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು, ಮಾತು ಮರೆಸುವ ಭಾವ ಚಿಂತನೆಯ ಹದನ. ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ, ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು. ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ, ದೈವ ಪ್ರೇರಣೆಯೊಂದು ಬರೆಸೀತಿ ಕರದಿ. ಕೊನೆಗೆ ನಾನು ಬರ್ದದ್ರಿಗೆ ಅಷ್ಟೇ, ಕೊನೆಗೆ ಮಂಗಲ ಹಾಡಿದ್ದು.
1: ಓಕೆ, ಬಾರಿ ಲೈಕ್ ಇತ್ತು ಕೇಂಬುಕಿದ. ಸೊ ಅದ್ರೊಟ್ಟಿಗೆ ನೀವು ತುಂಬಾನೆ ಹಾಡುಗಳೆಲ್ಲ ಹಾಡ್ತಿರಲ್ಲ ಕಮನೆ, ಅದು ಹೆಂಗೆ
0: ಹಾಡುಗಳು ಈಗೆಲ್ಲ ಹಾಡು ಹೇಳಕ್ ಆಗಂತಿರಲ್ಲ, ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು, ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ತಿಕ್ ಹೇಳುದಮ್ರ ಹಾಡು. ಅರ್ತಿ ಅಂದ್ರೆ ಎಂತದ್ದು ಅರ್ತಿಕ್ ಹೇಳುದು ಹಾಡದು. ಶೋಭಾನೆ ಹಾಡು ವೈದಿಕರ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡಿಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು. ಹಾಡುಗಾರನು ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬೇಡ ಐತೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅಮ್ಮ.
1: ಹಾಡಿ ಕಂಬನಿ ಅದ.

दशरथनिकेवरासुतनादनिनोता असुरेताटकीय संहरिसीदनिनोता।

0: ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆಯೇರಿದ ಜನಕ ಪುಣ್ಯ ಕಾಲವಾಗಿ ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದಲೆಲ್ಲ ಗೆದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕುದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ, ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರ್ಲಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿದ ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಕಮ್ದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಐಕೊಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲೇ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಕಂಬುದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದೆ. ನಾನು ಹೇಳ್ತೇನೆ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರ್ದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ. ರೈತ ಜನ ದಿವ್ಯ ಘನ.

ನೀಡುವರೈ ಸಜನ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗನ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರು ಆಯ್ದ್ರಿ.
2: ಹೌದೌದು.
1: ಓಕೆ,
2: ಕೆಲ ವರ್ಷದ ಹಿಂದೆ
1: ಮರವಂತೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
2: ಉಡುಪಿಗೂ ಹೋಗಿದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಮೂರು ಕಡೆ ಹೋಗಿದ್ದೆ ನಾನು.
1: ಓಕೆ, ಮತ್ತೆ ನಿಮ್ಗೆ ಎಂತೆಲ್ಲ ಗೌರವ ಎಲ್ಲ ಸಿಕ್ಕಿತ್ತು ಪ್ರಶಸ್ತಿ?
2: ನೆನಪಿಲ್ಲ ನಂಗೆ, ಸುಮಾರೆಲ್ಲ ತಟ್ಬಿಟ್ಟಿನಲ್ಲಿ.
1: ಸುಮಾರೆಲ್ಲ ಇದ್ದಿತ್ತು, ಸುಮಾರೆಲ್ಲ ಸಿಕ್ಕಿತ್ತು ಅಲ್ವಾ. ಆಮೇಲೆ ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದೆ ಕೂಡ.
2: ಹೌದು,
1: ಇದೆಲ್ಲ ಆಯ್ದಾರ್ ನೀವು. ಈಗ ನಿಮ್ಗೆ 79 ವರ್ಷ. ಈಗಲೂ ನೀವು ಬರೀತ್ರಿಯಾ?
2: ಹೌದು, ಈಗಲೂ ಬರೀತ್ರಿಯಾ? ಅದು ಒಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ವರ್ಷದ ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ,
2: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಆದ್ರೆ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಪ ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದುಗಾರ್ತಿ ನೀವು, ಎಷ್ಟೊತ್ತಿಗೂ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತಿರಿ, ಅಷ್ಟೆಲ್ಲ ಇದ್ದುಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋ ನೀವು ಈಗ ಹಿಂಗಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗಿಪ್ಪಕ್ಕಾಗ, ಮುಂದುವರ್ಕ್. ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಆಯ್ತಾ, ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ. ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದಾಗಲಿ ವೇದಿಕೆ ಬರ್ಲಕ್ಕ, ಬೇರೆ ಬೇರೆ ಕಡೆಯೆಲ್ಲ ತಿರುಗಾಟಕ್ಕೆ ಹೋಯ್ಲಕ್ಕ, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು. ಮನೆಗೆ ಮೊಮ್ಮಕ್ಕಳಿದ್ರು ಏನೂ ತಲ ಇದಿತ್ತು ಮಾರಿ, ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಳವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ, ನಾನು ಈಗಲೇ ಇದು ಮಾಡ್ಕೊಂಡು ನಂಗಿನ ದೇವರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ನೆ, ಹೋದರ್ ಸಂತಿ ಪೋಪ್ ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲವರಿಗೆ ಇರುತ್ತೆ ನಿಜ. ಆದರೆ ನಮ್ಮ ಇದನ್ನು ನಾವು ಯಾಕೆ ಕಳ್ಕೊಂಡು ಅಂದು ನಾನು ಅದ್ರ ಮೇಲೆ ಕಡಿಗೆ ಒಂದೊಂದಿ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ, ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನು ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ಕಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಯ್ತು ಅವ್ರನ್ನ ಕಂಡ್ರೆ, ಆಳು ಸಣ್ಣ ಆಳ ಆದ್ರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು, ಬರೀತ್ರು, ಸಭೆ ಸಮಾರಂಭಗಳಿಗೋಗಿ ಹಾಡ್ತ್ರು ಅಲ್ದ, ನಿಜವಾಗ್ಲು ಮೆಚ್ಚಬೇಕಾದ್ದು. ಶಾಂತ ಐತಾಳ್ರೆ, ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
2: ನಮಸ್ಕಾರ, ನಿಮ್ಗೂ ನಮಸ್ಕಾರ. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾವಾಗ್ಲೂ ನಿಮ್ಮ ನೆನಿತೀನಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
2: ನಿಮಗೆ ಇನ್ನೂ ಇಲ್ಲಿ ಬರ್ಬೇಕಂತ ಆಸೆ ಇದೆ, ಯಾಕಂದ್ರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗಾದ್ರೂ ಗೊತ್ತಾಗ್ಬೇಕು ಅದು. ಇನ್ನೂ ಬರ್ಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದ್ರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದ್ರು. ಅದಕ್ಕೊಯ್ದೆ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮ್ಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತಾ ಇರಿಯಮ್ಮ. ಥ್ಯಾಂಕ್ ಯು ಸೋ ಮಚ್,
2: ನಮಸ್ಕಾರ.
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರಿ ಮಾತಾಡೋದು ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕ ಸಾರ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ
3: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು. ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತ ನಂತಾನೋ, ಎಂತ

ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು, ನಮಗೆ ಯಾರು ಈಡು. ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ ನಮನ, ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ ನಮನ. ಸುಂದರ ಸಾಗರ ಬಸ್

0: ಇದೋ ನಮನ ಕೋಟಿ ಕೋಟಿ ಕಣ್ ಕೋಟಿ ಕೋಟಿ ಕೈ ತಾಳಿ ನಿಂತರೂನು ಕೋಟಿ ಕೋಟಿ ಕಣ್ ಕೋಟಿ ಕೋಟಿ ಕೈ ತಾಳಿ ನಿಂತರೂನು ಸಾಟಿ ಇಲ್ಲದ ಏಕರೂಪಾದ ತಾಯಿಗಿದೋ ನಮನ ಶಕ್ತಿಗಿದೋ ನಮನ ಶಕ್ತಿಗಿದೋ ನಮನ ಶಕ್ತಿಗಿದೋ ನಮನ.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕತೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ, ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬಲೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರು ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲೆಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧ ರೈತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು. ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ, ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ್ನು ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಏರಿಸಿದರೆ

0: ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ. ಆದರೆ ಇವತ್ತು ಲಕ್ಷ ಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡ ರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರಾಗಿ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ. ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು. ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದು ಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು. ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಕೈಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡೆದೇ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
1: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನ್ನಿಧಿ ಎಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ, ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶ್ಯಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ, ಆ ಹರಿ ನಮ್ಮ ಕೊಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ, ನಿಲ್ಲಿಸು. ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ, ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೇ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲ ಅಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ, ಹರಿ ಹರಿ ಹರಿ ಹರಿ. ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ. ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ, ದೇವತೆಗಳಿಂದಾಗಲಿ, ವಿಷ ಜಂತುಗಳಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ, ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದಿರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೊಟ್ಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬರಂದಾಡಿ.
3: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964177474 ಅಥವಾ 9686896274.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.
3: ಹೇ ಐಶಾ, ನೀನು ನಕ್ಕು ಒಂದು ಕಾಲೇಜ್ ಅಡ್ಮಿಷನ್ ತಕೊಂಡೆ.
4: ಯಾವ ಕಾಲೇಜ್?
3: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜ್.
4: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದು?
3: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜಿಗೆ ಸೇರುದು?
4: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
3: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಬಂಡರ್ ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ MBijooru.

0: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನ ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತ ಹೇಳಿದರೆ ಭೂಮಿ, ಇಳೆ ಅಂತ ಹೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತ ಹೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಕಳು ಅವಾಗ ಅವ್ರಿಗೆ ನಿಜವಾಗಿ ಅವರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತಾದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ. ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣಾಯಕ ಆದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನು ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ. ಅವಳಿಗೆ ಅದು ಉರಿಯನ್ನು ಆ ಒಂದು ಅನುಭವವನ್ನು ಕೊಡ್ತಾನೆ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನೊಂದು ಅಮ್ಮನ ಮಡಿಲ ಹಸುಗೂಸು. ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನು ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರೂ, ತಟ್ಟಿದರೂ, ಕುಟ್ಟಿದರೂ, ಮೆಟ್ಟಿದರೂ, ಚಚ್ಚಿ ಚೆಂಡಾಡಿದರು ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ ನೆನಪಿಡು. ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತು ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನು ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂಥದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು, ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ, ರೇಡಿಯೋ ಕುಂದಾಪುರ 89.6 FM.
1: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.

0: ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್, ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್, ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್, ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಫೋನ್ ಕೆಂಟ್ ಮಾಡ್ನ ನಾಯಿ?
1: ಅವ್ನು ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್. ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ, ಆ ಮಂಗ ಮನಂಗು ಹಾಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ, ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್. ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್, ಒಂದ್ ಮಾತು ಹೇಳ್ತೀವಿ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ, ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ರಾಯದವರಿಗೂ ಹಾಂಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್. ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೇ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರ್ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲ್ದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಆಗಡೆ ಇತ್ತಲೆ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕುಕ್ಕಣಿತ್ತಲ್ಲ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮರಿತ್ಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂದ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನೆ ಇಟ್ಕೊ. ಅಕ್ಕ
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ ತೋಡಿಗಿನ್ ಬೀಳ್ಬೇಡ. ಲುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

ஜோதி ஜுபி ஜுபி தீ தீரலா ஜுபி ஜுபி தீ தீரலா.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್, ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ ಉಣಿಯಕ.
2: ನೀ ಎಲ್ಲಿ ವಾತೆ?
3: ಅಯ್ಯಯ್ಯ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗ್ ಹೋತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
2: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
3: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
2: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
3: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
3: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯಾ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡುಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿಯೆಲ್ಲ ಬಾಲ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
2: ಕಾಣ್ ಮಗ, ನೀನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯ್ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
2: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕು ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕ್ ಸಾಕ. ಹಾಂಗೆ ಮಾಯಿನ ಹೆತ್ತ ಅಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
3: ಏ ಬಬ್ಬರ್ಯಾ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೋಣಕೆಂಟ್ ಮಾಡ್ನ ನಾಯಿ?
1: ಅವ್ನು ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲಿ ಅವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ ರೇ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪುಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವ ಕೊಡಕಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿ ಕೇಳ್ರೆ, ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನು ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗನ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾನು ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೊಣಕೆಂತ ಮಾಡ ನಾಯಿ?
1: ಅವನ್ ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವ ಕೊಡಕಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳಿದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿ ಕೇಳ್ರೆ, ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋ ಕೆಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯ.
3: ಆಜನ್ ಜಾನೆ ಪಾಗಲ್ ಮನುವಾ ಕಾಹೆ ಕೋ ಘಬರಾಯ್, ಹಿಚ್ ಹಿಚ್ ಹಿಚ್ಕಿ ಆಯ್ ರೇ ತಬಿಯತ್ ಬಿಚ್ಕಿ ಬಿಚ್ಕಿ ದಾಯ್, ಡಿರಾಟಾ ಡೀರಾ.

0: होश हमारे पंछी बन के हो गए 9 to 11
1: 11, 12, 13, 14, 15, 16, 17
0: इस मुश्किल में जान फंसी है अपने बज गए 12। होश हमारे पंछी बन के हो गए 9 to 11 इस मुश्किल में जान फंसी है अपने बज गए 12। रूप की गर्मी शोला बनकर दिल में आग लगाए, हित हित हित की आए तबीयत हित की जाए। अरे आज न जाने पागल मनवा काहे को घबराए, हित हित हित की आए तबीयत हित की जाए।
2: ಏನ್ ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
3: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
2: ಓ ಅದ್ಕೆ ಮನೆ ತುಂಬಾ ಜನ?
3: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ, ಮಾನ ಮರದಿ ತೆಕ್ಕಂದ ಅಂತದೆಂತ ಇತ್ ಮಾರ್ರಿ? ಈಗ
3: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ, ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
3: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
4: ಹೌದು, ಇಲ್ಲ ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
3: ಅದ ಸಾಯಿಲಿ, ನಿನ್ ಕೈಗೆ ಎಂತ ಪಾತ್ರ ಅದ?
2: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
4: ಕೋಳಿ ಹೈಡಿ ಹುಂಜುವ?
2: ಒಂದ್ ಹುಂಜ ಒಂದ್ ಹೈಡಿ.
4: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
2: ಏ ಬೊಬ್ಬರ್ಯ.
0: आज न जाने पागल मनवा काहे को घबराए, हित हित हित की आए रे तबीयत बिचकी बिचकी जाए। डीरा टा डीरा

ಯಾಕೆ ನೀರು ಅಷ್ಟು

0: కోలు కోలెన్నే హుగిన కోలు కోలే.
1: ఏ అదల్ద, ఇదికేనా ಉಡುಪಿ ಕೃಷ್ಣಗೆ ಬ್ಯಾಂಟಿಯಾ?
0: ಹೌದೇ ರಾಯನ್ ಬ್ಯಾಂಟಿಯ.
1: ಅಮ್ಮ ನವರಿಗೆ ಬ್ಯಾಂಟಿಯ?
0: ಹೌದೇ ರಾಯನ್ ಬ್ಯಾಂಟಿಯ.
2: ಹಿಂದಿಬ್ರು ದಲ್ದ ನಂದ್ಕೇಣಿಯ.
3: ಧೀಮ್ಸಾಲೆ ನಿರಣ್ಣ ಧಿಮ್ ಗುಟ್ಕ ಕುಣಿರೋ
4: ಧೀಮ್ಸೋ.
5: ಹೇಳದ್ದಲ್ಲ ಬಾರಿ ಸಾಪಾಯ್ತು. ಆರೆ ನೀವ್ ಇದನ್ನಲ್ಲಿ ಈಗ ಎಂತ ಕೇಳ್ತಿದ್ರಿ?
6: ಇದು ಈಗಳಿಗಲ್ದೆ, ಇದು ನಾಳೆಗೆ. ನಾಳೆಗಂದ್ರೆ ಏಪ್ರಿಲ್ 8ನೇ ತಾರೀಕು ನಮ್ಮ ಭಂಡಾರ್ಕಾರ್ಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ವಾರ್ಷಿಕೋತ್ಸವದ ಸಂಭ್ರಮ ಹೌದೇ ರಾಯನ ವಾಲ್ಗುವ. ಇಷ್ಟು ದಿನ ನೀವು ಎಲ್ಲ ಕಾರ್ಯಕ್ರಮ ರೇಡಿಯೋ ಕುಂದಾಪುರದ ಕೇಳಿರಿ. ಇದರಲ್ಲಿ ನೀವು ಎಲ್ಲ ಕಾರ್ಯಕ್ರಮ ಕಾಂಬೋ ಅವಕಾಶ ನಮ್ಮ ಆರ್ ಎನ್ ಶೆಟ್ಟಿ ಹಾಲ್ನಲ್ಲಿ. ಹೌದೇ ರಾಯನ ಕುಣಿತ, ಕಡಲ ಒಡಲು ಮೀನುಗಾರರ ಮಾತುಕತೆ, ಕುಂದ ಪ್ರಕರಣ ಹರಿಕತಿ, ಕುಂದ ಪ್ರಕರಣ ತಾಳ್ಮದ್ಲಿ, ಧಿಮ್ಸಾಲ್ ಗೋಲು ಹೊಯ್ಯುವ ಹಾಡು, ಕೊಟ್ಟಿ ಕುಂದಾಪುರ ಎಲ್ಲಾನು ಸ್ಟೇಜ್ ಅಲ್ಲಿ ಕಂಡು ಆನಂದಿಸೋ ಅವಕಾಶ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಲ್ಲರೂ ತಪ್ಪದೆ ಏಪ್ರಿಲ್ 8ನೇ ತಾರೀಕು ಭಂಡಕಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣಕ್ಕೆ ರೇಡಿಯೋ ಕುಂದಾಪುರದ ಹೌದೇ ರಾಯನ ವಾಲ್ಗಕ್ಕೆ ಬನ್ನಿ. ಕೇಂತಾಡಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಟ್ಟಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Ya candido tú.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

Bamba lele bamba lele bamba lele.

Ya candido tú.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನಿ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ, ಹಂಗ ನಿನ್ನೆ ನಿಮ್ಮ ಮನಿ ಒಳಗೆ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕು ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣ್ದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಟ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವಳು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
3: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ಲದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದರಲ್ಲಿ ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರಯ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
4: ಏ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಹಲೋ.
3: ಹಾ ಹಲೋ ಹೇಳಿ.
2: ಹಲೋ ಕೇಂತಿತ್ತ?
3: ಹಾ ಕೇಂತಿತ್ ಹೇಳಿ.
2: ಸರ್ ನಾನು ಪ್ರಶಾಂತ್ ಅಂತ.
3: ಹಾ ಹೇಳಿ ಪ್ರಕಾಶ್ ರೇ.
2: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
3: ಹಾ ಹಾ ಹೇಳಿ ಹೇಳಿ.
2: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
3: ಹಾ ಹಾ ಹೇಳಿ. ಎಂತ ಫೋನ್ ಕೆಂಟ್ ಮಾಡ್ನ ನಾಯಿ?
2: ಅವನ್ ಒಂದ ಎರಡ ಸರ್?
3: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
2: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
3: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
2: ಪ್ರವೀಣ್ ಅಲ್ಲ, ಪ್ರಶಾಂತ್.
3: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
2: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
3: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
2: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
3: ಹಾ ಹೇಳಿ ಪರಮೇಶ್ವರ.
2: ಸರ್ ಪ್ರಶಾಂತ್.
3: ಹಾ ಹಾ ಹೇಳಿ ಸರ್.
2: ಎಂತ ಗೊತ್ತಾ ಸರ, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳಿದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನಿನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
3: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
2: ಹೇ ಬೊಬ್ಬರ್ಯಾ.

खट पे आ गया हूँ, फरियाद करते करते पर्दा जरा हटा दे,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಮಾಬಲಣ್ಣ ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಾಯ್ತಿದ್ದಷ್ಟು ಕೂಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದು ಮುಯ್ಡನ್ ಮೀನ್ ಸಿಕ್ಕದ್ದ.
0: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಹೊಡೆದ್ರಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ. ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
0: ಅದು ಮೀನಲ್ಲ ಮಾರ್ರೆ, ಹೈನ್ಸರಾವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದ್ದೆ ಬಂದದ್ ಮಾರೆ. ರೋಡಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಹೋಗಿ ಬರ್ತಿದ್ದೆ?
2: ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹರಿದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂದಿತ್ತ?
1: ಹಾ ಕೇಂದಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೋಣ್ಕಿಂಟ್ ಮಾಡ ನಾಯಿ?
0: ಅವ್ನು ಒಂದ ಎರಡ ಸರ್?
1: ಈಗ ಪುರ್ಸುತ್ತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವ ಕೊಡಕಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಆಯ್ ಹೋ ತೋ ದೇಖ ಲೋ ದುನಿಯಾ ಜರಾ,

खुशी सब कुछ तुम्हारे हाथ है। जो खड़ी है ये जवानी का नशा जी।

0: ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನೆ ಮಾಡಿದ್ರಿ. ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಇಂಥ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂಥ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನಾ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗೆದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ, ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನು ಅದಕ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲ ಕಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗಿರ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ಟರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದ್ದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರಗಾಣಿ, ಹಾಗೆ ಯಾವುದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ,
3: ಆಯ್ ಹೋ ತೋ ದೇಖ ಲೋ ದುನಿಯಾ ಜರಾ.

खुशी सब कुछ तुम्हारे हाथ है। जो खड़ी है ये जवानी का नशा जीने

लड़कों की बात बढ़ती

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೋಣಕೆಂಟ್ ಮಾಡ ನಾಯಿ?
0: ಅವನ್ ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದ ಶಾಲೆಂಗು ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೇ, ಬೇಜಾರ್ ಮಾಡ್ಕೊಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತಿವತ್.
0: ಹೇ ಬೊಬ್ಬರ್ಯಾ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂತ ತುಕಾರಾಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜಯತು ಜಯ ವಿಠಲ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಿ ಸದಾಶಿವಯ್ಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1963ರಲ್ಲಿ ತೆರೆ ಕಂಡಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರುಣಿಸೋ ನಾಗರಾಜ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಚಿಲ್ಲರೆ ದುಡ್ಡು ತೆಗೆದಷ್ಟು ಜೇಬು ಹಗುರವಾಗುತ್ತದೆ, ಚಿಲ್ಲರೆಯ ವಿಷಯ ಬಿಟ್ಟಷ್ಟು ಮನಸ್ಸು ಹಗುರವಾಗುತ್ತದೆ, ಹಾಗೆಯೇ ಒಳ್ಳೆಯ ಆಲೋಚನೆಗಳನ್ನ ಮಾಡಿದಷ್ಟು ಬದುಕಿಗೆ ಸರಿಯಾದ ಮಾರ್ಗ ದೊರೆಯುತ್ತದೆ ಎಂದು ಹೀಗೆ ಹೇಳುತ್ತಾ ಇದೀಗ ಒಂದು ರತ್ನ ಮಂಜರಿ ಚಿತ್ರದ ಗೀತೆಯತ್ತ ಸಾಗೋಣ.

0: ಸಾಗರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಅಜಿಕತಿ ಕೆಂಬ ಹೋಯ್ ಬನಿ ಅಜಿಕತಿ ಕೆಂಬ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಅಜಿಕತೆ ಕೆಂಕೆ ರೇಡಿಯೋ ಕುಂದಾಪುರ 89.6 FM ಟ್ಯೂನ್ ಮಾಡ್ಕೊಂಡು ಕೂತವರಿಗೆಲ್ಲರಿಗೂ ಅಜಿಕತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೀಗ ಕೇಂತಿಪ್ಪದು ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಈ ವಾರ ನನ್ನ ಜೊತೆಗೆ ಒಂದಿಷ್ಟು ಚಂದ ಚಂದದ ಕತೆ ಹೇಳುಕೆ ಮತ್ತೊಂದಿಷ್ಟು ಮಕ್ಕಳು ರೆಡಿಯಾಗಿ ಬಂದು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಕೂಕೊಂಡಿರು. ಚಿಂದಿಯಾದ್ರೂ ಸೈ ದೊಂದಿಗಾತ್ ಅಂತ ಒಂದ್ ಗಾದಿ ಕೇಂಡಿರ್ಯ. ಹರ್ಕಟ್ಟಿ ಚಂಪನ್ ಚೂರಾದ ಚಿಂದಿ ಬಟ್ಟೆಯಿಂದ ಎಂತದೂ ಪ್ರಯೋಜನ ಇಲ್ಲ ಅಂತೇಳಿ ತುಂಬಾ ಜನ ಅದನ್ನ ತಿಪ್ಪಿಗೆ ಬಿಸಾಡಿ ಬಿಡ್ತಾರೆ. ಆದ್ರೆ ಇಂತಹ ಚಿಂದಿ ಬಟ್ಟೆ ಕೂಡ ದೊಂದಿಗೆ ಉಪಯೋಗ ಆತ್. ಒಂದು ದೊಣ್ಣೆ ಅಥವಾ ಕೋಲ್ಕಡ್ಡಿ ತುದಿಗೆ ಚಿಂದಿ ಬಟ್ಟಿನ ಸುತ್ತಿ ಎಣ್ಣೆ ಲದ್ದಿ ತೆಗ್ದು ಬೆಂಕಿ ಕೊಟ್ರೆ ಅದು ತುಂಬಾ ಚಂದ ಉರಿತು. ಅದಕ್ಕೆ ಆಗಾಗ ಎಣ್ಣೆ ಹಾಕ್ತಾ ಇದ್ರಂತೂ ಅದು ನಂಗೇ ಹೊತ್ತಿಲ್ಲ. ಈ ಜಗತ್ತಂಗೆ ಕಸಕ್ಕೂ ಬೆಲೆ ಸಿಕ್ಕತ್ತ ಎಂಬುದನ್ನ ಚಿಂದಿಯಾದ್ರೂ ಸೈ ದೊಂದಿಗಾತ್ ಎಂಬ ಈ ಗಾದಿಯಿಂದ ನಾವು ತಿಳಿಲಕ್ಕ. ಈಗ ಇದೇ ಗಾದಿನ ನಮ್ಮ ಈ ಅಜ್ಜಿ ಕತೆ ಕಾರ್ಯಕ್ರಮಕ್ಕೂ ಹೋಲಿಸಿ ಹೇಳುದಾದ್ರೆ ಹಿಂಗ್ ಹೇಳಕ್ ಮಕ್ಕಳಿಗೆ ಅಜ್ಜಿ ಕತೆ ಹೇಳುಕೆ ಬತ್ತಿಲ್ಲ ಅಂದೇಳಿ ಅವ್ರ ಹತ್ರ ಕತೆ ಹೇಳಿಸ್ದೆ ಎಪ್ಪಕಾಗ. ಕತೆ ಹೇಳೋ ಪ್ರಯತ್ನ ಮಾಡ್ಸಕ್ ಶತ ಪ್ರಯತ್ನ ಮಾಡಿದ್ರು ಅವನ ಹತ್ರ ಒಂದ್ ಕತೆನು ಹೇಳಸ್ಕೊಂಬ ಆಯಿಲ್ಲ ಅಂತ ಇಟ್ಕಣಿ. ಏನು ವರಿ ಮಾಡ್ಕೊಂಡ್ಬೇಡಿ, ಕತೆ ಹೇಳದಿದ್ರು ಅಡ್ಡಿಲ್ಲ. ಪ್ರತಿ ಭಾನುವಾರ ಹೆಂಗೋ ಆ ದಿನ ಮಕ್ಕಳಿಗೆ ಶಾಲೆಗೆ ರಜೆ ಇರತ್ತ, ಅವರಿಗೆ ನಮ್ ರೇಡಿಯೋ ಕುಂದಾಪುರದಂಗೆ ಪ್ರಸಾರ ಆಪು ಅಜ್ಜಿ ಕತೆನ ಕೇಳಿಸ್ಕ. ಅಜ್ಜಿ ಕತೆ ಕೇಂತ ಕೇಂತ ಅವರಿಗೂ ನಾನು ಒಂದ್ ಕತೆ ಹೇಳಕ ಎಂಬ ಆಸೆ ಮೂಡಿಯೇ ಮೂಡತ್. ಅಂದಂಗೆ ರೇಡಿಯೋ ಕುಂದಾಪುರದಂಗೆ ಪ್ರತಿ ವಾರ ಪ್ರಸಾರ ಆಪು ಈ ಅಜ್ಜಿ ಕತೆ ಕಾರ್ಯಕ್ರಮ ಮುಖ್ಯ ಉದ್ದೇಶವೇ ಅಜ್ಜ ಅಜ್ಜಿ ಅಂದಿರ ಬಾಯಿಂದ ಕತೆ ಕೆಂಬು ಭಾಗ್ಯ ಈಗಿನ ಮಕ್ಕಳಿಗೆ ಸಿಕ್ಕುದು ಬಹಳ ಅಪರೂಪ. ಈಗೀಗ ಕತೆ ಹೇಳು ಅಜ್ಜ ಅಜ್ಜಿ ಸಿಕ್ಕುದು ಅಪರೂಪ. ಹಂಗಂದೇಳಿ ನಾವು ನಮ್ಮ ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂದೇಳಿ ಹುಡುಕ್ತಾ ಹಾಪ್ಕು ಆತಿಲ್ಲ. ಅದಕ್ಕೆ ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋಕೆ ನಾವು ಶುರು ಮಾಡದ್ದು. ಈ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಕತೆ ಹೇಳುಕೆ ಭಾಗವಹಿಸುವ ಮಕ್ಕಳೇ ಮುಂದೆ ಕತೆ ಹೇಳು ಅಜ್ಜ ಅಜ್ಜಿ ಆತ್ರ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ಮಕ್ಕಳಿಗೆ ಕತೆ ಹೇಳಿಕೊಡೋ ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗೆಯರ್ ಈಗಿನ ಜನರೇಷನ್ ಗೆ ಸಿಕ್ಕಿಬಿಡ್ತಾರೆ. ಹಿಂಗಾಯ್ತಂದ್ರೆ ಚಂಡ್ ಚಂಡ್ ಮಕ್ಕಳಿಗೆ ಕತೆ ಹೇಳಿಕೊಡೋರು ಯಾರೂ ಇಲ್ಲ ಎಂಬ ಕೊರ್ಗೂ ಕೂಡ ದೂರ ಆಗ್ತಲ್ದ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದಂಗೆ ನಾವು ಶುರು ಮಾಡದ್ದು ಈ ಅಜ್ಜಿ ಕತೆ ಕಾರ್ಯಕ್ರಮ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆ ಕೇಂತ ಖುಷಿ ಪಡುವ ಕಾರ್ಯಕ್ರಮ. ಇವತ್ ನೀವು ಕೇಂತ ಇಪ್ಪದ ಅಜ್ಜಿ ಕತೆ ಕಾರ್ಯಕ್ರಮದ 15ನೇ ಸಂಚಿಕೆ. ಕಳೆದ 14 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂದು ಖುಷಿ ಪಟ್ಟಿರಿ. ಈ ವಾರ ನಮ್ಮ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಕೆಲವು ಮಕ್ಕಳ ಕತೆ ಹೇಳಕ್ಕೆ ರೆಡಿಯಾಗಿ ಬಂದು ನಮ್ಮ ಸ್ಟುಡಿಯೋದಂಗೀಗ ಕೂಕೊಂಡಿರ. ಇನ್ನು ತಡ ಮಾಡದೆ ಈಗಲೇ ಶುರು ಮಾಡುವ ಅಜ್ಜಿ ಕತೆ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಎಡಿ ಸಿಕ್ಕ್ರೆ ಇಡೀ ನುಂಗುವರಿದ್ರು ಅಂತ ಒಂದು ಗಾದಿ ಕೇಂದಿರ್ಯಾ. ಇದು ಎಂತ ಅಂದ್ರೆ ನಮ್ ಸಮಾಜದಂಗೆ ನಮ್ಮನ್ನೆಲ್ಲ ಒಳ್ಳೆ ಮಾರ್ಗದಂಗೆ ಮುನ್ನಡೆಸು ಒಳ್ಳೆಯವರಿದ್ದಂಗೆ ನಮ್ ಹಾದಿ ತಪ್ಸಿ ನಮ್ಮನ್ನ ಕೆಟ್ಟ ಮಾರ್ಗಕ್ಕೆ ತಳ್ಳು ನಯವಂಚಕ್ರ ಮೋಸಗಾರರು ದುಷ್ಟರು ಇರ್ತಾರೆ. ಹಂಗಾಯಿ ನಾವು ಇಂಥ ದುಷ್ಟ ಸ್ವಭಾವ ಗೊತ್ತಾರ ಮೇಲೆ ಅವರನ್ನ ಹೆಚ್ಚು ಹಚ್ಕಂಕಾಗ. ಅಂಥವ್ರನ್ನ ಹೆಚ್ಚು ಹಚ್ಕಂಕ ಹಾರೆ ಅವರು ನಮ್ಮನ್ನ ಇಡೀ ನುಂಗಿ ಬಿಡ್ತಾರೆ. ಅಂದ್ರೆ ನಮ್ಮ ಅವನತಿಗೆ ಕಾರಣರಾತ್ರ. ಅದಕ್ಕೆ ಎಡಿ ಸಿಕ್ಕ್ರೆ ಇಡೀ ನುಂಗೋರಿದ್ರು ಅಂತ ಈ ಗಾದಿ ಮಾತು ಹೇಳುದು. ಹಂಗಾಯಿ ನಾವು ನಮ್ ನೇರ್ದಂಗೆ ಯೋಚನೆ ಮಾಡಕ. ಬೇರೆಯವ್ರ ಏನಾದ್ರೂ ಸಲಹೆ ಕೊಟ್ರೆ ಅದನ್ನ ಅನುಸರಿಸಕ್ಕೂ ಮೊದ್ಲು ಸರಿ ವಿಮರ್ಶೆ ಮಾಡಿ ಕಾಣಕ. ಅವರು ನಮ್ ಒಳ್ಳೇದಕ್ಕೆ ಹೇಳದ್ದ ಅಥವಾ ಕೆಟ್ಟದಕ್ಕೆ ಹೇಳದ್ದ ಅಂದೇಳಿ ತಿಳ್ಕಂಡೇ ಮುಂದುವರಿಕ. ಒಟ್ನಲ್ಲಿ ನಾವು ತುಂಬಾ ಜಾಗ್ರತೆಯಲ್ಲಿ ಇರ್ಕಾಣಿ. ನಾವು ಇದ್ದದ್ರಂಗೆ ತೃಪ್ತಿ ಪಡೋದು ಬಿಟ್ಟು ಮೂರನೇವ್ರ ಮಾತು ಕೇಳ್ಕೊಂಡು ಅತಿಹಾಸಿ ಮಾಡೋಕ್ ಹೋರೆ ಎಂತಾತ್ ಅಂತ ಗೊತ್ತಾಯ್ಕರೆ ನಾವೀಗ ಇಲ್ಲೊಂದು ಒಳ್ಳೆ ಕತೆ ಇತ್ತು ಕೆಂಬ. ನಮ್ ಇವತ್ತಿನ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಚಿನ್ನದ ಮೊಟ್ಟೆ ಎಂಬ ಕತೆ ಹೇಳುಕೆ ಬ್ರಹ್ಮಾವರ ವಲಯದ ಹಂಗಾರ್ಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿಯ ಅಭಯ್ ರೆಡಿಯಾಗಿ ನನ್ನ ಜೊತೆಗೆ ಇಲ್ಲಿ ಕೂಕೊಂಡಿದ. ಹಂಗಾರೆ ಬನ್ನಿ ಈ ಕಥೆನ ಕೇಂಬ.
2: ಕಥೆಯ ಹೆಸರು ಚಿನ್ನದ ಮೊಟ್ಟೆ. ಒಂದು ಊರಿನಲ್ಲಿ ಸೋಮು ಎಂಬ ಹುಡುಗನಿದ್ದನು. ಅವನ ಹತ್ತಿರ ತುಂಬಾ ಕೋಳಿಗಳು ಇದ್ದವು. ಅದರಲ್ಲಿ ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿ ಇತ್ತು. ಒಂದು ದಿನ ಆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಒಂದು ಚಿನ್ನದ ಮೊಟ್ಟೆಯನ್ನು ಇಟ್ಟಿತ್ತು. ಅದನ್ನು ನೋಡಿ ಸೋಮು ಆಶ್ಚರ್ಯಪಟ್ಟನು. ಅದನ್ನು ತೆಗೆದುಕೊಂಡು ಸೇಟುವಿನ ಅಂಗಡಿಗೆ ಮಾರಲು ಹೋದನು. ಸೇಟು ಹೇಳಿದನು, ಇದೇನು ಚಿನ್ನದ ಮೊಟ್ಟೆಯೇ? ನಾನು ನಿನಗೆ ಹಣವನ್ನು ಕೊಡುತ್ತೇನೆ. ಹಾಗೆ ದಿನ ದಿನಲೂ ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಹಣವನ್ನು ತೆಗೆದುಕೊಂಡು ಬರುತ್ತಿದ್ದನು. ಒಂದು ದಿನ ಮೊಟ್ಟೆಯನ್ನು ಕೊಡುವಾಗ ಸೇಟು ಹೇಳಿದನು, ನೀನು ಒಂದೊಂದೇ ಯಾಕೆ ತರುತ್ತೀಯ? ಆ ಕೋಳಿಯನ್ನು ಕೊಂದು ಹಾಕು, ಅದರಲ್ಲಿ ತುಂಬಾ ಮೊಟ್ಟೆ ಇರುತ್ತದೆ, ಅದನ್ನು ನೀನು ನನಗೆ ತಂದುಕೊಡು, ನಾನು ನಿನಗೆ ತುಂಬಾ ಹಣವನ್ನು ಕೊಡುತ್ತೇನೆ ಅಂತ ಹೇಳಿದನು. ಅವನ ಮಾತನ್ನು ಕೇಳಿ ಸೋಮು ಮನೆಗೆ ಹೋಗಿ ಒಂದು ಚಾಕುವನ್ನು ಹಿಡಿದುಕೊಂಡು ಅದರ ಕತ್ತನ್ನು ಕೊಯ್ದು ಅದರ ಹೊಟ್ಟೆಯಲ್ಲಿ ನೋಡುವಾಗ ಒಂದೇ ಒಂದು ಮೊಟ್ಟೆ ಇದ್ದಿತು. ಆ ಕೋಳಿ ಸತ್ತು ಹೋಯಿತು. ಸೋಮುವಿಗೆ ತುಂಬಾ ಬೇಸರವಾಯಿತು. ಈ ಕಥೆಯ ನೀತಿ, ಬೇರೆಯವರು ಹೇಳಿದ ಮಾತನ್ನು ಕೇಳಬಾರದು. ಧನ್ಯವಾದಗಳು.
1: ಕೇಳ್ರಲ್ಲ, ಚಿನ್ನದ ಮೊಟ್ಟೆಯ ಕತೆ. ಪ್ರತಿದಿನ ಸಿಕ್ಕದ್ರಂಗೆ ತೃಪ್ತಿ ಪಟ್ಕೊಂಬುದು ಬಿಟ್ಟ ಯಾರೋ ಹೇಳ್ರಂದೇಳಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅತಿಯಾಸಿಗೆ ಬಲಿ ಬಿದ್ದು ಒಂದೇ ದಿನಕ್ಕೆ ಶ್ರೀಮಂತ ಆತೆ ಅಂತ ಹೊರೆ ಹಿಂಗೆ ಆಪದು. ಒಂದು ಒಳ್ಳೆ ಜಾಗೃತಿಯ ಸಂದೇಶದ ಕತೆ ಹೇಳಿದ ಹಂಗಾರ್ಕಟ್ಟೆ ಶಾಲೆಯ ಅಭಯ್ಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಗೆಳೆಯರಿಲ್ಲದ ಊರು ಗೊಂಡಾರಣ್ಯ ಅಂತ ಒಂದು ಗಾದಿ ಮಾತನ್ನ ನೀವೆಲ್ಲರೂ ಕೇಂದಿಪ್ಪು ಸಾಕು. ನಾವು ನಮ್ ತವರೂರ್ ಬಿಟ್ಟು ಯಾವ ಊರಿಗೆ ಹೋರು ನಾವು ಅಲ್ಲಿ ಸಂತೋಷದಂಗೆ ಇರ್ಕಾದ್ರೆ ನಮ್ಗೆ ಒಬ್ಬರಾದ್ರು ಒಳ್ಳೆ ಸ್ನೇಹಿತರು ಸಿಕ್ಕಕ್ಕೆ. ಒಂದ್ ವೇಳೆ ಆ ಊರಲ್ಲಿ ನಮ್ಗೆ ಒಬ್ರು ಸ್ನೇಹಿತರು ಸಿಕ್ಲಿಲ್ಲ ಅಂದ್ರೆ ನಮ್ಗೆ ಒಬ್ರೇ ಇಪ್ಪಕ್ಕೆ ಬೇಜಾರ್ ಅನ್ಸತ್ತಲ್ದ. ಅಂದ್ರೆ ಗೆಳೆಯರೇ ಇಲ್ದಿದ್ರೆ ನಮ್ಗೆ ಆ ಊರು ಗೊಂಡಾರಣ್ಯವೇ ಆಯ್ಬಿಡುತ್ತೆ. ಗೊಂಡಾರಣ್ಯ ಅಂದ್ರೆ ದಟ್ಟವಾದ ಕಾಡು, ಅಲ್ಲಿ ಯಾವತ್ತೂ ಮೌನ, ಮೌನದ ವಾತಾವರಣವೇ ಇಪ್ಪದ. ಇಂತಹ ಮೌನ ವಾತಾವರಣದಂಗೆ ಒಂದು ಗಳಿಗೆ ಅಥವಾ ಎರಡು ಗಳಿಗೆ ಇರ್ಲಕ್ಕ, ಆದ್ರೆ ಇಡೀ ದಿನ ಖಂಡಿತ ಇಪ್ಪಕಾತಿಲ್ಲ. ಎಲ್ಲರಿಗೂ ಜೀವನದಂಗೆ ಕಷ್ಟ ಸುಖ ಎರಡೂ ಇರುತ್ತೆ. ಬದುಕಂದ್ರೆ ಹಂಗೆ ಅಲ್ದ, ಕಷ್ಟ ಸುಖಗಳ ಮಿಶ್ರಣ. ನಮ್ ಕಷ್ಟ ಏನಿದ್ರು ಅದನ್ನ ಮನ್ಸೊಳಗೆ ಇಟ್ಕೊಂಡ್ರೆ ನೆಮ್ಮದಿಯೂ ಇರುವುದಿಲ್ಲ. ಆದ್ರೆ ಆ ಕಷ್ಟನ ಎಲ್ಲರ ಹತ್ರ ಹಂಚ್ಕೊಂಬ ಅಂತ ಹೇಳಿ ಖಂಡಿತ ಆತಿಲ್ಲ. ಅದಕ್ಕೆ ನಮ್ ಕಷ್ಟನ ಅರ್ಥ ಮಾಡ್ಕೊಂಬ ವ್ಯಕ್ತಿ ಜೊತೆಗಿರ್ಕ. ಅಂದ್ರೆ ನಮ್ಮ ಬದುಕಿಗೆ ಒಂದು ಒಳ್ಳೆ ಅರ್ಥ ಸಿಕ್ಕರೆ, ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರ್ಕರೆ, ನಮ್ ಕಷ್ಟ ಸುಖಗಳನ್ನ ಹಂಚ್ಕೊಂಬಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಬಕ್ಕೆ ಒಬ್ಬ ಒಳ್ಳೆ ಗೆಳೆಯ ಬೇಕೇ ಬೇಕು. ಒಳ್ಳೆ ಗೆಳೆಯ ಸಿಕ್ಕಲ್ಲ ಅಂದ್ರೆ ನಮ್ಮ ಬದುಕೇ ಗೊಂಡಾರಣ್ಯ ಆಯ್ಬಿಡತ್ತೆ. ನಾವು ಬಯಸು ಗೆಳೆತನ ಯಾವತ್ತೂ ಕೃಷ್ಣ ಕುಚೇಲ್ರ ಗೆಳೆತನದ ಹಂಗಿರ್ಕ. ಅಂದ್ರೆ ಅಲ್ಲ ಮೇಲ್ ಕೀಳ್, ಬಡವ ಶ್ರೀಮಂತ ಎಂಬ ಭೇದ ಭಾವ ಇಪ್ಪಕ್ಕೆ ಆಗ. ಕೃಷ್ಣ ಕುಚೇಲ್ರ ಗೆಳೆತನದ ರೋಚಕ ಅನುಭವ ನೀಡುವ ಕತೆನ ನೀವೆಲ್ಲರೂ ಕೇಂದಿರ್ತ್ರಿ. ಅದೇ ರೀತಿ ರಾಜನ ಮಗಳು ರಾಧಾ ಮತ್ತೆ ಬಡವರ

0: ಅವಳು ಗೆಳತಿಯಾದಳು. ಅವಳಿಗೆ ಒಳ್ಳೆಯ ಗುಣ. ಅವಳು ರಾಜನ ಮಗಳು. ಹೌದೇ ಎಂದು ಅಮ್ಮ ಹೇಳಿದಳು. ನಾಳೆ ಮರದ ಕೆಳಗೆ ಸಿಕ್ಕೋಣ ಎಂದು ಹೇಳಿದಳು. ಇವತ್ತಿನ ದಿನ ರಾಧಾ ಹೇಳಿದಳು, ನಾಳೆ ನಮ್ಮ ಮನೆಗೆ ನೀನು ಬಾ ಎಂದು ಹೇಳಿದಳು. ಆಯ್ತು ಸೀತಾ, ನಾಳೆ ನಮ್ಮ ಮನೆಗೆ ಬಾ ಎಂದು ಹೇಳಿದಳು. ಮನೆಗೆ ಹೋಗಿ ಅಮ್ಮ ಅಮ್ಮ ನನಗೆ ರಾಧಾ ಮನೆಗೆ ಕರೆದಿದ್ದಾಳೆ ಎಂದು ಹೇಳಿದಳು. ನೀನು ನಾಳೆ ಅವಳಿಗೆ ಅವಲಕ್ಕಿಯನ್ನು ಮಾಡಿಕೊಂಡು ಹೋಗು ಮಗು ಎಂದು ಹೇಳಿದಳು. ಆಯ್ತು ಅಮ್ಮ, ಅವಳು ರಾಜನ ಮಗಳು. ಹೌದು, ನೀನು ಅವಳ ಹತ್ತಿರ ಸಹಾಯ ಕೇಳಬಹುದಲ್ಲವೇ? ಅಮ್ಮ, ನನಗೆ ಕೇಳಲು ಮುಜುಗರಾಗುತ್ತದೆ. ಆಯ್ತು, ನೀನು ಬೇಡ ಮಲಗಿಕೋ ಎಂದು ಅಮ್ಮ ಹೇಳಿದಳು. ಇವತ್ತಿನ ದಿನ ಅಮ್ಮ ಅವಲಕ್ಕಿಯನ್ನು ಮಾಡಿಕೊಂಡು ಕೊಟ್ಟರು. ಅವಲಕ್ಕಿಯನ್ನು ತೆಗೆದುಕೊಂಡು ಹೋದಳು. ಅಲ್ಲಿ ಸೈನಿಕರೆಲ್ಲರೂ ನಿಂತಿದ್ದಾರೆ. ಅದಕ್ಕೆ ಅವಳಿಗೆ ಒಳಗೆ ಹೋಗಲು ಬಿಡಲಿಲ್ಲ. ಆಮೇಲೆ ರಾಧಾ ಬಂದು ಒಳಗೆ ಕರೆದುಕೊಂಡು ಹೋದಳು. ಸೀತಾ, ಕೈಯಲ್ಲಿ ಏನಿಲ್ಲ, ತೋರಿಸು. ಏನಿಲ್ಲ, ತೋರಿಸು. ಅವಲಕ್ಕಿ ನನಗೆ ತುಂಬಾ ಇಷ್ಟ. ಯಾರು ಮಾಡಿದ್ದು? ಇದು ನನ್ನ ಅಮ್ಮ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರಾಧನಿಗೆ ಅವಳ ಕಷ್ಟ ಅರ್ಥವಿತ್ತು. ಅದಕ್ಕೆ ಅವಳು ಸೈನಿಕರನ್ನು ಕರೆದು ಗುಟ್ಟಿನಲ್ಲಿ ಅವಳಿಗೆ ಹೇಳಿದ ಮನೆಯನ್ನು ಕಟ್ಟಿಸಲು ಹೇಳಿದಳು. ಅದಕ್ಕೆ ಆಮೇಲೆ ಎಲ್ಲಾ ಸೈನಿಕರು ಒಟ್ಟಾಗಿ ಮನೆಯನ್ನು ಕಟ್ಟಿಸಿದರು. ಆಮೇಲೆ ಅವಳು ಮನೆಗೆ ಹೋಗಿ ನೋಡಿದಾಗ ಅಮ್ಮ ಅಪ್ಪ ಹೊಸ ಹೊಸ ಬಟ್ಟೆಯನ್ನು ಧರಿಸಿದರು. ಅದನ್ನು ಕಂಡ ಸೀತಾ ಅವಳಿಗೆ ತುಂಬಾ ಖುಷಿಯಾಯಿತು. ಅದಕ್ಕೆ ಅವಳಿಗೆ ತುಂಬಾ ಇಷ್ಟವಾಯಿತು. ಅಮ್ಮನ ಹತ್ತಿರ ಕೇಳಿದಳು, ಇದು ಮನೆ ಕಟ್ಟಿಸಿದ್ದು ಯಾರು ಅಮ್ಮ ಕೇಳಿದಳು. ಇದು ನಿನ್ನ ಗೆಳತಿಯ ಸೈನಿಕರು ಕಟ್ಟಿಸಿ ಹೋದಳು. ಅವಳಿಗೆ ತುಂಬಾ ಖುಷಿಯಾಯಿತು. ಆಮೇಲೆ ಅವತ್ತಿಂದ ಅವರಿಬ್ಬರ ಗೆಳೆತನ ತುಂಬಾ ದೊಡ್ಡದಾಯಿತು. ಇದರ ನೀತಿ ಸ್ನೇಹಿತರ ಕಣ್ಣು ಉತ್ತಮ ಕನ್ನಡಿ. ಧನ್ಯವಾದಗಳು.
1: ಸ್ನೇಹಿತರೊಳಗೆ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದ ಭಾವ ಸುಳಿದಿದ್ರೆ ಅದು ಶ್ರೇಷ್ಠ ಗೆಳೆತನ ಅನ್ಸುತ್ತೆ. ಸಣ್ಣ ಮಕ್ಕಳು ಫ್ರೆಂಡ್ಶಿಪ್ ಮಾಡ್ಕೊಂಬತ್ತಿಗೆ ಅವ ಬಡವ ಇವ ಶ್ರೀಮಂತ ಅಂತ ಯೋಚನೆ ಮಾಡುವುದಿಲ್ಲ. ಈ ತರ ನಿಷ್ಕಲ್ಮಶ ಪ್ರೀತಿಯ ಸ್ನೇಹಕ್ಕೆ ಯಾವುದೇ ರೀತಿಯ ಭೇದ ಭಾವದ ಮುದ್ರೆ ಒತ್ತದೆ ಹಿರಿಯರು ಪ್ರೋತ್ಸಾಹ ಕೊಟ್ರೆ ಅದರಿಂದ ಒಳ್ಳೆದೇ ಆಗ್ತು ಅಂಬುದಕ್ಕೆ ಸಿದ್ದಾಪುರದ ಸನ್ನಿಧಿ ಹೇಳಿದ ಈ ರಾಧಾ ಮತ್ತು ಸೀತಾ ಕಥೆಯೇ ಸಾಕ್ಷಿ. ಒಂದೊಳ್ಳೆ ಕತೆ ಹೇಳಿದ ಸನ್ನಿಧಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಬ್ಬರನ್ನ ಒಬ್ಬರ ಅರ್ಥ ಮಾಡಿಕೊಂಡು ಬದುಕುದೇ ಒಗ್ಗಟ್ಟು. ಈ ಒಗ್ಗಟ್ಟು ಎಂಬುದು ಒಂದು ವಿಶ್ವಶಕ್ತಿ. ಅಂದ್ರೆ ಎಲ್ಲಿ ಒಗ್ಗಟ್ಟಿರುತ್ತೋ ಅಲ್ಲಿ ಸೋಲಿಗೆ ಪ್ರವೇಶ ಮಾಡುಕಾತಿಲ್ಲ. ಈ ಒಗ್ಗಟ್ಟನ್ನ ಮುರ್ದು ತಮ್ಮ ಬ್ಯಾಳಿ ಬೇಯಿಸ್ಕೊಂಕೆ ಈ ಒಗ್ಗಟ್ಟಿನ ಸುತ್ತಮುತ್ತ ನೂರಾರು ದುಷ್ಟಶಕ್ತಿಗಳು ಕಾಯ್ತಾ ಇರ್ತವು. ಆ ದುಷ್ಟಶಕ್ತಿಗಳನ್ನ ದೂರ ಮಾಡದಿದ್ರೆ ಒಗ್ಗಟ್ಟು ನುಚ್ಚು ನೂರಾಗಿ ಬಿಡ್ತು. ಈ ದುಷ್ಟಶಕ್ತಿನ ಎಲ್ಲ ಹಿಮ್ಮೆಟ್ಟಿಸುವುದು ಅಷ್ಟು ಸುಲಭ ಅಲ್ಲ. ಒಗ್ಗಟ್ಟಿನ ಶಕ್ತಿ ಜೊತೆಗೆ ನಮ್ಮ ಹತ್ರ ಬುದ್ಧಿವಂತಿಕೆ ಕೂಡ ಇರ್ಕ. ಯಾರತ್ರ ಬುದ್ಧಿವಂತಿಕೆ ಇರುತ್ತೋ ಅವರು ಎಂಥ ಪರಿಸ್ಥಿತಿ ಎದುರಾದ್ರೂ ಅದರಿಂದ ಬಚಾವಾಯಿ ಬತ್ರ. ಅಂದ್ರೆ ನಮ್ಮ ಹತ್ರ ಬುದ್ಧಿವಂತಿಕೆ ಇಟ್ಕಂಡೆ ಒಗ್ಗಟ್ಟಂಗೆ ಮುಂದ್ ಹೋದ್ರೆ ಮಾತ್ರ ಎಲ್ಲಿ ಹೋದ್ರೂ ಬದುಕಿ ಬರ್ಲಕ್. ಬಹುಶಃ ನಾನ್ ಹೇಳ್ತಿಪ್ಪದ್ ನಿಮ್ಗೆ ಅರ್ಥ ಇಲ್ಲ ಅಂತ ಕಾಂತ. ಸರಿ, ಹಂಗಾದ್ರೆ ನಾನೀಗ ಹೇಳದ್ ಇಷ್ಟೂ ಮಾತು ನಿಮ್ಗೆ ಏನಂತ ತಿಳಿಕಾದ್ರೆ ಇಲ್ಲೊಂದು ನಾಲ್ವರು ಸ್ನೇಹಿತರು ಎಂಬ ಪಂಚತಂತ್ರದ ಒಂದು ಕತೆ ಇತ್ತು ಕೇಳಿ. ಈ ಕಥೆನ ಹೇಳುಕೆ ಈಗ ರೆಡಿ ಐರ್ ಬೈಂದೂರು ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡೇರಿಯ 7ನೇ ತರಗತಿಯ ವಿದ್ಯಾರ್ಥಿ ಕ್ರಿಶಾನ್ ದೊಡ್ಮನಿ. ಬನ್ನಿಕೆಂಬ ನಾಲ್ವರು ಸ್ನೇಹಿತರ ಕಥೆ ಎಂತ ಅಂತ.
2: ನಾನು ಹೇಳುತ್ತಿರುವ ಕತೆ ನಾಲ್ವರು ಸ್ನೇಹಿತರು. ಒಂದು ದೊಡ್ಡದಾದ ಕಾಡು, ಅಲ್ಲಿ ಮೂವರು ಸ್ನೇಹಿತರು ವಾಸವಾಗಿದ್ದರು. ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು. ಅದರಲ್ಲಿ ಆಮೆ ವಾಸವಾಗಿತ್ತು. ಸರೋವರದ ಪಕ್ಕದಲ್ಲಿ ದೊಡ್ಡ ಮರವಿತ್ತು. ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ಕಾಗೆ ವಾಸವಾಗಿತ್ತು. ಅಲ್ಲಿಯೇ ಸಮೀಪದ ಬಿಲವೊಂದರಲ್ಲಿ ಇಲಿಯು ವಾಸವಾಗಿತ್ತು. ಈ ಮೂವರು ಪರಸ್ಪರ ಭೇಟಿಯಾಗುತ್ತಿದ್ದರು, ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಸರೋವರದ ಪಕ್ಕದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಆಗ ಜಿಂಕೆ ಒಂದು ಓಡುತ್ತಾ ಇವರ ಬಳಿ ಬಂದಿತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ತಕ್ಷಣವೇ ಆಮೆಯು

0: ಸರೋವರದಲ್ಲಿ ಮಾಯವಾಯಿತು, ಇಲಿ ಬಿಲದಲ್ಲಿ ಅಡಗಿತು, ಕಾಗೆಯು ಮರದ ಕೊಂಬೆಯ ಮೇಲೆ ಹಾರಿ ಕುಳಿತಿತು. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. ಮೂವರು ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು, ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ, ನೀನು ಯಾಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು, ಕಳಿಂಗದ ರಾಜ ಕಾಡಿನಲ್ಲಿ ಭೇಟಿಯಾಡಲು ಬಿಡಾರು ಹೂಡಿರುವನು, ಅವನ ಇಬ್ಬರು ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು, ನಾನು ತಪ್ಪಿಸಿಕೊಂಡೆ, ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು, ಇಲ್ಲದಿದ್ದರೆ ನಾನೀಗ ಜೀವಂತವಾಗಿ ಇರುತ್ತಿರಲಿಲ್ಲ ಎಂದು ಹೇಳಿತು. ಆಗ ಕಾಗೆಯು, ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು, ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು, ನಾವೆಲ್ಲ ನಿನ್ನ ಹಿತೈಷಿಗಳು, ನಮಗೆ ನೀನು ಏನು ನಡೆಯಿತೆಂದು ಸರಿಯಾಗಿ ವಿವರಿಸು, ನಿನ್ನ ಜೀವಕ್ಕೆ ಅಪಾಯ ಬರದಂತೆ ನಾವು ಉಪಾಯ ಮಾಡುತ್ತೇವೆ, ನೀನು ನಮ್ಮೊಡನೆ ಏನನ್ನು ಮುಚ್ಚಿಡಬೇಡ, ಸ್ನೇಹಿತರೊಡನೆ ಯಾವುದೇ ಸಂಗತಿಯನ್ನು ಮುಚ್ಚಿಡುವುದು ಅಪರಾಧ, ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೀರಾ, ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ರಾಜನ ಬಿಡಾರದಲ್ಲಿ ಕೆಲವು ಸೈನಿಕರು ಮಾತನಾಡಿಕೊಳ್ಳುತ್ತಿದ್ದರು. ಅವರು ಈಗ ಸರೋವರದ ಪಕ್ಕದಲ್ಲಿ ಬಿಡಾರ ಹೂಡುವರಂತೆ. ಅವರ ಉದ್ದೇಶ ಮೀನುಗಳನ್ನು ಹಿಡಿಯುವುದಾಗಿದೆ. ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸಿದ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆ ಕಡೆ ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಯಾಕೆ ನೀನು ಇಷ್ಟೊಂದು ಹೆದರುತ್ತೀಯ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಯ ಸ್ಥಳಗಳನ್ನು ಬಿಟ್ಟು ಎಲ್ಲಿ ಹೋಗುವೆ? ನೀನು ಹಾಗೆ ಹೋದ್ರೆ ಅಪಾಯ ತಪ್ಪಿದ್ದಲ್ಲ, ಏಕೆಂದರೆ ನೀನು ನಿಧಾನವಾಗಿ ನಡೆಯುತ್ತೀಯ, ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು, ನೀನು ನಮ್ಮೊಡನೆ ಇರುವುದೇ ಒಳ್ಳೆಯದು ಎಂದು ಹೇಳಿತು. ಆಗಲೇ ಭಯದಿಂದ ತತ್ತರಿಸುತ್ತಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನು, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನು ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ, ನೀನು ನಮ್ಮೆಲ್ಲರಿಗಿಂತಲೂ ಜಾಣ, ಏನಾದರೂ ಉಪಾಯ ಮಾಡು. ಇಲಿಯು ಸ್ವಲ್ಪ ಹೊತ್ತು ಯೋಚಿಸಿ, ಈಗ ನನಗೊಂದು ಉಪಾಯ ಹೊಳೆಯಿತು, ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿರಿ, ಬೇಟೆಗಾರು ಹೋಗುವ ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆಯು ಹೋಗಿ ಸತ್ತಂತೆ ಮಲಗಿರಲಿ, ಕಾಗೆಯು ಅದರ ಹಿಂಬದಿಯಲ್ಲಿ ಕುಳಿತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ, ಆಗ ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ, ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟು ಹೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು, ಸತ್ತ ಜಿಂಕೆ ನನ್ನ ಮುಂದೆ ಇದೆ, ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮಾಂಸದ ಊಟ ಮಾಡಬಹುದು, ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದ್ರೆ ಕೈ ತುಂಬ ಹಣ ಸಿಗುತ್ತದೆ ಎಂದು ಯೋಚಿಸಿದನು. ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯು ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದು ಓಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನು ಎಂಥ ದುರಾಸೆಗೆ ಒಳಗಾದೆ. ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದ ನಂತರ ನಾಲ್ಕು ಪ್ರಾಣಿಗಳು ಒಂದೆಡೆ ಸೇರಿದವು. ಇಲಿಯ ಜಾಣತನವನ್ನು ಪ್ರಶಂಸಿಸಿದರು. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆ ಆಚಿಸಿತ್ತು. ಆ ನಂತರದ ದಿನಗಳಲ್ಲಿ ಈ ನಾಲ್ವರು ಸ್ನೇಹಿತರು ಕಾಡಿನಲ್ಲಿ ಸುಖ ಸಂತೋಷದಿಂದ ಇದ್ದರು. ಸಾರಾಂಶ: ಒಗ್ಗಟ್ಟಿನಲ್ಲಿ ಬಲವಿದೆ.
1: ಕೃಷ್ಣ ದೊಡ್ಮನಿ ಹೇಳಿದ ಪಂಚತಂತ್ರದ ಈ ಕತೆ ಎಷ್ಟು ಚಂದ ಇತ್ತಲ್ದ? ನಾವು ಬೆಸ್ಟ್ ಫ್ರೆಂಡ್ ಅಂತತ್ತ, ಆದ್ರೆ ಕಷ್ಟ ಬಂದಾಗ ನಮ್ ಜೊತೆಗೆ ಯಾರೂ ಇರುವುದಿಲ್ಲ. ಆದ್ರೆ ಈ ಕಥೆಯಂಗೆ ಆ ನಾಲ್ಕು ಜನ ಗೆಳೆಯರು ಒಬ್ಬರನ್ನ ಒಬ್ಬರು ಬಿಟ್ಟು ಕೊಡದೆ ಪ್ರತಿಯೊಬ್ಬರು ಸಂಕಷ್ಟದಿಂದ ಹ್ಯಾಂಗ್ ಪಾರಾದ್ರ ಅಂತ ಹೇಳಿ ನಮ್ಮ ಕೃಷ್ಣ ಎಷ್ಟು ಚಂದ ಮಾಡಿ ಹೇಳ್ದಲ್ಲ. ಈ ಒಂದು ತುಂಬಾ ಚಂದದ ಕಥೆಯನ್ನು ಹೇಳ್ದ ಕೃಷ್ಣನ್ಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಾಗೆ ನಿಮ್ ಜೊತೆ ಇದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಎಲ್ರಿಗೂ ಹೊಸು ಆತ್, ಆ ಹೊಸು ತಣಸ್ಕಂಕೆ ಆಹಾರ ಬೇಕು. ಆಹಾರ ಇಲ್ದಿದ್ರೆ ಈ ಭೂಮಿ ಮೇಲೆ ಯಾರಿಗೂ ಬದುಕುಕೆ ಆತಿಲ್ಲ. ಆಹಾರ ತಿಂಬುದು ಎಲ್ಲರಿಗೂ ಸುಲಭ, ಆದ್ರೆ ಅಷ್ಟು ಸುಲಭದಂಗೆ ಆಹಾರ ಬೆಳುಕೆ ಆತಿಲ್ಲ. ಆಹಾರ ಬೆಳಿಕಾದ್ರೆ ತುಂಬಾ ಶ್ರಮ ಇತ್ತು. ಅದಕ್ಕೆ ಆಹಾರ ಬೆಳೆ ರೈತನನ್ನ ನಮ್ಮ ದೇಶದ ಬೆನ್ನೆಲುಬು ಅಂತ ಕರೆಯುದು. ರೈತರು ನಮಗೋಸ್ಕರ ಶ್ರಮ ಪಟ್ಟು ಬೆಳೆದ ಆಹಾರದ ಬೆಳೆಯ ಹಿಂದಿನ ಪರಿಶ್ರಮ, ಆ ಕಷ್ಟ ಏನಂತ ನಾವು ನೀವು ಅರ್ಥ ಮಾಡ್ಕೊಳಕ, ಆಗ ಯಾರು ಅನ್ನ ಹಾಳು ಮಾಡುವುದಿಲ್ಲ. ಈ ಆಹಾರ ಬೆಳೆಯುವ ಗದ್ದಿನ ಎಲ್ಲ ಈಗೀಗ ಏನಾಗ್ತೈತೆ ಅಂದ್ರೆ ಸೈಟ್ ಮಾಡಿ ಮಾರುಕೆ ಶುರು ಮಾಡಿರು. ಅಂದ್ರೆ ಕೃಷಿ ಭೂಮಿಯೆಲ್ಲ ಸರ್ವನಾಶ ಆತಾ ಇತ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲ ರೈತರಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಬೆಳೆ ಬೆಳೆಯೋರ ಕಷ್ಟ ಯಾರು ಅರ್ಥ ಮಾಡ್ಕಂತಿಲ್ಲ. ಆದ್ರೆ ಉಂಬುಕೆ ತಿಂಬುಕೆ ಎಲ್ಲರೂ ಮುಂದಿರ್ತರು. ಇದನ್ನ ಇನ್ನೂ ಹೆಚ್ಚು ಅರ್ಥ ಮಾಡಿಸೋಕೆ ಇಲ್ಲ ಕೋಳಿ ಮಾಡಿದ ಹೋಳಿಗೆ ಎಂಬ ಒಂದು ಕತೆ ಇತ್ತು. ಈ ಕತೆನ ನಿಮ್ಗೆ ಹೇಳೋಕೆ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಶಂಕರನಾರಾಯಣ ಇಲ್ಲಿನ 4ನೇ ತರಗತಿಯ ವಿದ್ಯಾರ್ಥಿನಿ ಅರ್ಥ ಪಿ ರೆಡಿ ಐ ಇಲ್ಲಿ ಕೂಕೊಂಡಿದ್ದಾಳು. ಬನ್ನಿ ಕೇಂಬ ಈ ಕತೆ.
2: ಈಗ ನಾನು ಕೋಳಿ ಮಾಡಿದ ಹೋಳಿಗೆ ಎಂಬ ಅಜ್ಜಿ ಕತೆ ಹೇಳ್ತಿ ಕೇಳಿ. ಗೋಳಿಕಟ್ಟಿ ಎಂಬ ಊರಿನ ಒಂದ್ ತೋಟದಾಗೆ ಒಂದ್ ಕೋಳಿ ತನ್ನ ಮರಗಳ ಜೊತೆಗೆ ಬದುಕತಾ ಇತ್ತು. ಅದೇ ತೋಟದಾಗೆ ಗುಬ್ಬಿ ಗಿಳಿ ಪಾರಿವಾಳಗಳು ಇದ್ದು ಒಂದಿನ ಕೋಳಿಗೆ ಹೋಳಿಗೆ ತಿಂಬ ಆಸೆಯಾಯ್ತು. ಅದು ಗೋಧಿಯನ್ನು ಬಿತ್ತುವಕ್ಕೆ ಗುಬ್ಬಿ ಗಿಳಿ ಬಾರಿವಾಳಗಳನ್ನ ಕರೀತು. ಎಲ್ಲಾ ಹಕ್ಕಿಗಳು ನಂಗಾತಿಲ್ಲ ಎಂದು ಆಗ ಕೋಳಿ ಯಾರ ಸಹಾಯ ಇಲ್ಲದೆ ಗೋಧಿಯನ್ನು ಬಿತ್ತಿತು. ಸ್ವಲ್ಪ ದಿನ ಕಳೀತು. ಗೋಧಿ ಪೈರು ಬೆಳೆದು ದೊಡ್ಡದಾಯ್ತು. ಗೋಧಿ ಪೈರಿಗೆ ತೆನೆ ಬಿಡ್ತು. ಆ ತೆನೆಗಳನ್ನ ಕೊಯ್ಯೋ ದಿನ ಬಂತು. ಕೋಳಿ ಎಲ್ಲಾ ಹಕ್ಕಿಗಳನ್ನ ಗೋಧಿ ಕೊಯ್ಯು ಕರೀತು. ಆದರೆ ಯಾರು ಬರಲಿಲ್ಲ. ಕೋಳಿಯೇ ಗೋಧಿಯನ್ನ ಕೊಯ್ತು. ನಂತರ ಕೋಳಿ ಬಿಸಿ ಬಿಸಿ ಹೋಳಿಗೆ ಮಾಡೋಕೆ ಕಲಿತು. ಆಗ್ಲೂ ಯಾರು ಮುಂದೆ ಬರಲಿಲ್ಲ. ಕೋಳಿಯೇ ಗೋಧಿ ಬಿಸಿ ಹೋಳಿಗೆ ಮಾಡೋಕೆ ಶುರು ಮಾಡ್ತು. ಹೋಳಿಗೆ ವಾಸನೆ ಹೊರಗೆ ಎಲ್ಲ ಹಪ್ತು. ವಾಸನೆ ಹಿಡಿದ ಹಕ್ಕಿಗಳ ಕೋಳಿ ಬಳಿ ಬಂದು ಹೋಳಿಗೆ ಕೊಡೋಕೆ ಹೇಳ್ದು. ಅಷ್ಟೊತ್ತಿಗೆ ಕೋಳಿ ಹೇಳ್ತು, ನಿಮ್ಗೆ ಯಾಕೆ ಹೋಳಿಗೆ ಕೊಡಕ? ಬಿತ್ತೂಕೂ ಬರಲಿಲ್ಲ, ಕೊಯ್ಯೂಕೂ ಬರಲಿಲ್ಲ, ಬೀಸಲೂ ಬರಲಿಲ್ಲ. ಆಗ ಗುಬ್ಬಿ ಗಿಳಿ ಪಾರಿವಾಳಗಳು ನಾಚಿ ತಳಿ ತಗ್ಗಿಸಿದು. ಅವಕ್ಕೆ ತಮ್ಮ ತಪ್ಪಿನ ಅರಿವಾಯ್ತು. ಕೋಳಿಗೆ ಅಯ್ಯೋ ಪಾಪ ಅನ್ಸ್ತು. ಎಲ್ಲರ ಜೊತೆ ಕೋಳಿಗೆ ಹಂಚ್ಕೊಂಡು ತಿಂತು. ಧನ್ಯವಾದಗಳು.
1: ಕೇಳ್ರಲ್ಲ, ಬೆಳಿ ಬೆಳುಕೆ ಯಾರೂ ರೆಡಿ ಇಲ್ಲ, ಆದ್ರೆ ತಿಂಬುಕೆ ಎಲ್ಲರೂ ಮುಂದಿರ್ತರು. ಆದ್ರೂ ಆ ಕೋಳಿ ಒಂದು ಸ್ವಲ್ಪವೂ ಬೇಜಾರು ಮಾಡ್ಕೊಂಡೇ ತಾನು ಕಷ್ಟಪಟ್ಟು ಬೆಳೆ ಬೆಳೆದು ತಯಾರಿಸಿದ ಹೋಳಿಗೆಯನ್ನ ಎಲ್ಲರಿಗೂ ಹಂಚಿ ತನ್ನ ಉದಾರತೆಯನ್ನ ಮೆರೀತು. ಇದೇ ಉದಾರತೆಯ ಗುಣ ನಮ್ಮ ದೇಶದ ರೈತರ ಹತ್ರ ಇಪ್ಪುದ್ರಿಂದಲೇ ನಾವು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇಪ್ಪದು. ಒಂದು ಒಳ್ಳೆಯ ಚಿಂತನೆಯ ಕತೆ ಹೇಳ್ದ ಬೈಲೂರು ಶಾಲೆಯ ಅರ್ಥಪಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಾಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಠಕ್ಕು ಇರುವವನಿಗೆ ಠಿಕಾಣಿ ಸಿಕ್ಕದು ಎಂಬುದು ಒಂದು ಗಾದೆ. ಠಕ್ಕು ಅಂದ್ರೆ ಮೋಸ, ವಂಚನೆ. ಠಿಕಾಣಿ ಅಂದ್ರೆ ವಾಸಸ್ಥಳ. ಒಬ್ಬ ಮೋಸಗಾರ ಯಾವತ್ತೂ ಚತುರನಾಗಿರ್ತ, ತುಂಬಾ ಬುದ್ಧಿವಂತನಾಗಿರ್ತ, ಬೇರೆಯವ್ರನ್ನ ನಂಬಿಸಿ ವಂಚಿಸುವುದೇ ಅವನ ಕಸಬು. ಆದ್ರೆ ಅವನ ಈ ವಂಚನೆಯ ಕೆಲಸ ಬಹಳ ದಿನ ನಡೆದಿಲ್ಲ. ಒಂದಲ್ಲ ಒಂದಿನ ಅವನ ವಂಚನೆ ಬಯಲಾಯೇ ಆತ್. ಅಷ್ಟೊತ್ತಿಗೆ ಅವನಿಗೆ ಯಾರೂ ಕೂಡ ಆಶ್ರಯ ಕೊಡುವುದಿಲ್ಲ, ಊರಿಂದೂರಿಗೆ ಅಲಿತಾ ಇರ್ಕತ್ತವ. ಯಾವುದೇ ವ್ಯಕ್ತಿ ಇರಲಿ, ಪ್ರಾಣಿ ಪಕ್ಷಿ ಇರಲಿ, ಆತ್ಮಸಾಕ್ಷಿ ಅಂತ ಒಂದು ಇದ್ದೇ ಇರುತ್ತೆ. ಯಾರಿಗೆ ಮೋಸ ಮಾಡ್ರು ಮೋಸ ಹೋದವರಿಗೆ ತಾನು ಮೋಸ ಹೋದೆ ಅಂತ ಗೊತ್ತಾಪಕ್ಕೆ ತುಂಬಾ ಟೈಮ್ ತಕ್ಕಂಥದ್ದು. ಆದ್ರೆ ಮೋಸ ಮಾಡಿದವನ ಆತ್ಮಕ್ಕೆ ತಾನು ಮೋಸ ಮಾಡಿದೆ ಅಂತ ಆ ಕ್ಷಣಕ್ಕೆ ಗೊತ್ತಿರುತ್ತೆ. ಇದನ್ನೇ ಆತ್ಮವಂಚನೆ ಎಂಬುದು. ಯಾರಾದರೂ ಸೂಟು ಬೂಟು ಪ್ಯಾಂಟ್ ಶರ್ಟ್ ಹೈಕಂಡ ಬಂದು ನಮ್ಗೇನಾದ್ರೂ ವಿಷಯ ಹೇಳ್ರೆ ನಾವು ಅದನ್ನ ಸುಲಭವಾಗಿ ನಂಬಿಬಿಡುತ್ತೆ. ಅದೇ ಒಬ್ಬ ಹರ್ಕಟಿ ಬಟ್ಟೆ ಹೈಕಂಡವ ನಮ್ಮ ಎದುರು ನಿಂತ್ಕಂಡ ಏನೇ ಒಳ್ಳೆ ವಿಷಯ ಹೇಳ್ರು ನಾವು ಅವನನ್ನು ನಂಬುಕೆ ತಯಾರಿರುವುದಿಲ್ಲ. ಆದ್ರೆ ನಾವು ಒಂದು ವಿಷಯನ ಯಾವತ್ತೂ ನೆನ್ಪಿಟ್ಕೊಳಕ, ಎಂತ ಗೊತ್ತಾ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಈ ಎಲ್ಲ ವಿಷಯ ನಿಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಯ್ಕಾರೆ ನೀವು ಇಲ್ಲೊಂದು ಕೊಕ್ಕರೆ ಮತ್ತು ಏಡಿ ಎಂಬ ಒಂದು ಕತೆ ಇತ್ತುಕೇನಿ. ಈ ಕತೆನ ಹೇಳೋಕೆ ಈಗ ರೆಡಿ ಇಪ್ಪದು ಪೂರ್ವಿ ಎಳಜಿತ್. ಇವಳು ಬೈಂದೂರು ವಲಯದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಉಪ್ಪುಂದ ಇಲ್ಲಿನ 5ನೇ ತರಗತಿಯ ವಿದ್ಯಾರ್ಥಿ. ಹಂಗಾರೆ ಈಗ ನಮ್ ಜೊತೆಗೆ ಇಪ್ಪು ಪೂರ್ವಿ ಎಳಜಿತ್ ಹೇಳುವ ಕತೆಯಲ್ಲಿ ಯಾರು ಯಾರಿಗೆ ಮೋಸ ಮಾಡ್ತಾರ, ಅದ ಪರಿಣಾಮ ಎಂತ ಆತ ಅಂತ ತಿಳ್ಕೊಂಬ ಬನ್ನಿ.
2: ನನ್ನ ಕತೆ ಹೆಸರು ಕೊಕ್ಕರೆ ಮತ್ತು ಏಡಿ. ಒಂದೂರಲ್ಲಿ ಒಂದು ಕೊಕ್ಕರೆ ಇರುತ್ತೆ, ಅದು ದೂರ ಹೋಗಿ ಹಾರ್ಕೊಂಡು ತಿಂಡಿ ತಿನ್ಕೊಂಡು ಬರ್ತಿತ್ತು. ಆದರೆ ಅದಕ್ಕೀಗ ವಯಸ್ಸಾಯ್ತು, ಅದು ಹಾರು ಕಾತಿಲ್ಲ. ಅದಕ್ಕೆ ಅದು ಯೋಚನೆ ಮಾಡತ್ತೆ, ನಾನು ಹೆಂಗೆ ಹಾರುದು ಅಂದಿ. ಅದು ಅದ್ರ ಮನೆ ಹತ್ರನೇ ಒಂದು ಕೊಳ ಇರುತ್ತೆ, ಆ ಕೊಳದಲ್ಲೇ ತುಂಬ ಮೀನುಗಳಿರುತ್ತೆ. ಅದಕ್ಕೆ ಯೋಚನೆ ಆಯ್ತು, ನಮ್ಮ ಮನೆ ಹತ್ರನೇ ಒಂದು ಕೊಳ ಇತ್ತಲ್ಲ, ಅಲ್ಲೋಗಿ ತಿನ್ಕೋಬಪ್ಪ ಅಂದಿಕ್ಕೆ ಹೋಯ್ ಸುಮ್ಮನೆ ನಿತ್ಕೊಳತ್ತ. ಆವಾಗ ಮೀನುಗಳಿಗೆಲ್ಲ ಯೋಚನೆ ಆತ್, ಇದು ಎಂತಕ್ಕ ಈ ಥರ ಸುಮ್ಮನೆ ನಿತ್ಕೊಂಡಿತ್ತು ಅಂದಿಕ್ಕೆ. ಆಗಳಿಕ ಅದೆಲ್ಲ ಕೇಂತತ್ತ, ನೀ ಎಂತಕ್ಕ ಈ ಥರ ನಿತ್ಕೊಂಡಿದೆ ಅಂದೇಳಿ. ಅದು ಹೇಳತ್ತ, ಈ ತಿಂಗಳು ಇಲ್ಲಿ ಮಳೆನೇ ಬರಲ್ಲ ಅಂದೆ ಕೇಳ್ತ. ಆಗಳಿಕೆಲ್ಲ ಮೀನುಗಳಿಗೆಲ್ಲ ಹೆದರಿಕೆ ಆತ್, ಮಳೆ ಬರಲ್ವಾ ಅಂದ. ಅದು ಹೇಳತ್ತ, ಇಲ್ಲಿ ಮಳೆ ಬರಲ್ಲ, ಬೇರೆ ದೇಶದಲ್ಲಿ ಒಂದು ಮಳೆ ಬರುತ್ತೆ, ಅಲ್ಲೋಗಿ ನಿಮ್ಮನ್ನು ಬಿಡ್ತೀನಿ ಅಂತ ಹೇಳತ್ತ. ಆವಾಗ ಮೀನುಗಳೆಲ್ಲ ಓಕೆ ಅನ್ನತ್, ಒಂದೊಂದೇ ಕರ್ಕೊ ಹೋತ್. ಅದು ಒಂದು ಕಲ್ ಬಂಡೆ ಇರತ್ತ, ಅಲ್ಲೇ ತಿಂತತ್ತ, ಅದನ್ನ ತಿಂತತ್ತ. ಆಗಳಿ ಅದೇ ಕೊಳದಲ್ಲಿ ಒಂದು ಏಡಿ ಇರತ್ತ, ಆ ಏಡಿಗೆ ಯೋಚನೆ ಅತ್ಯಂತ ಕಿವರೆಲ್ಲ ನನ್ನ ಮಾತಾಡ್ಸು ಬರಲಿಲ್ಲ ಅಂದಿ. ಎಲ್ಲ ಮೀನುಗಳನ್ನ ಕರೆದು ಇವತ್ತು ನೀವು ಯಾರು ಒಪ್ಪು ಬೇಡ, ನಾನು ಹೋಗ್ತೆ ಅಂದೆ ಕೇಳತ್ತು. ಅದಕ್ಕೆ ಏಡಿ ಬಂದಳಿ ಕೇಳ್ತ, ನಾನು ಇವತ್ತು ಬತ್ತೆ ನಿನ್ನ ಜೊತೆಗೆ ಅಂದು ಕೇಳತ್ತು. ಆಗಳಿ ಕದ್ ಕರ್ಕೋತ, ಆಗಳಿ ಕದ್ ನೋಡತ್ತು ಕಲ್ ಬಂಡೆನ. ಆಗಳಿ ಕದಕ್ಕೆ ಸಿಟ್ಟು ಬಂದು, ನನ್ನ ಫ್ರೆಂಡಿನೇ ನೀ ತಿಂತೀಯ ಅಂದೆ, ಅದು ಸಾಯಿಸುತ್ತ. ಈ ಕಥೆಯ ನೀತಿ, ಯಾರಾದ್ರೂ ಏನಾದ್ರೂ ಹೇಳ್ರೆ ಅದನ್ನ ನಂಬೇಡಿ. ಥ್ಯಾಂಕ್ ಯು.
1: ಪೂರ್ವಿ ಎಳಜಿತ್ ಹೇಳಿದ ಕೊಕ್ಕರೆ ಮತ್ತು ಏಡಿಯ ಕಥೆಯನ್ನ ನೀವು ಕೇಳ್ರಿ. ಈ ಕಥೆಯಂಗೆ ಮೀನ್ಗಳಿಗೆ ಮೋಸ ಮಾಡಿದವರು ಯಾರು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಹೇಳದ್ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ. ಯಾರನ್ನೇ ನಂಬ್ಕಾದ್ರೂ ಮುಂಚೆ ತುಂಬಾ ಯೋಚನೆ ಮಾಡಿ ನಂಬ್ಯಾಕ. ಒಂದು ಒಳ್ಳೆ ಚಿಂತನೆಯ ಕತೆ ಹೇಳಿದ ಪೂರ್ವಿ ಎಳಜಿತ್ ಇವಳಿಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಜೊತೆ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನ್ಯಾಯ ನೀತಿ ಸತ್ಯ ಧರ್ಮದ ಹಾದಿಯಲ್ಲಿ ಬೇರೆಯವರಿಗೆ ಸದಾ ಉಪಕಾರಿಯಾಗಿ ಯಾರು ಬದುಕಿರ್ತರೋ ಅವರಿಗೆ ಜೀವನದಲ್ಲಿ ಯಾವತ್ತೂ ಸೋಲು ಬರುವುದಿಲ್ಲ. ಒಂದು ವೇಳೆ ಆ ಒಳ್ಳೆ ವ್ಯಕ್ತಿಗೆ ಸೋಲು ಬಂದರೂ ಆ ಸೋಲು ಶಾಶ್ವತ ಅಲ್ಲ, ಬರೀ ತಾತ್ಕಾಲಿಕ. ತಾತ್ಕಾಲಿಕ ಸೋಲು ಅಷ್ಟೇ ಅದು. ಎಂತಕ್ಕಂದ್ರೆ ಅವ ಮಾಡಿದ ಜನಸೇವೆಯ ಪುಣ್ಯದ ಫಲ ಅದು, ಯಾವತ್ತೂ ಅವನನ್ನ ಅದು ಕಾಪಾಡತ್. ಅದಕ್ಕೆ ಈ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾವು ಯಾವತ್ತೂ ಒಳ್ಳೆ ಕೆಲಸ ಮಾಡಿ ಎಲ್ಲರ ಬಾಯಂಗೂ ಒಳ್ಳೆಯವರು ಅನ್ಸ್ಕಣಿ ಅಂತ ಹೇಳುದು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೂ ನಮ್ಮ ಹತ್ರ ಮನುಷ್ಯತ್ವೇ ಇಲ್ದಿದ್ರೆ ಹೆಂಗೆ? ಇದು ನಾವು ತುಂಬ ಗಂಭೀರವಾಗಿ ಚಿಂತನೆ ಮಾಡ್ಕಾದ ವಿಷಯ. ಮನುಷ್ಯ ಧರ್ಮವನ್ನು ಪಾಲಿಸಬೇಕಾದ ಮನುಷ್ಯರಾದ ನಮ್ಮ ಕರ್ತವ್ಯ ಏನಂತ್ರಿ? ನಾವು ಯಾರಿಗೆ ಉಪಕಾರ ಮಾಡಿದ್ರು ಅಥವಾ ಯಾರೇ ನಮ್ಗೆ ಉಪಕಾರ ಮಾಡ್ರು, ಉಪಕಾರ ಸ್ಮರಣೆ ಎಂಬುದು ನಮ್ಮ ಹತ್ರ ಯಾವತ್ತೂ ಜಾಗೃತವಾಗಿ ಇರ್ಕ. ಆದರೆ ಎಷ್ಟೋ ಸಲ ಏನಾದ್ ಗೊತ್ತಾ, ಮನುಷ್ಯರಾದ ನಾವೇ ಬೇರೆಯವರು ನಮ್ಗೆ ಮಾಡಿದ ಉಪಕಾರವನ್ನು ಮರ್ತೇ ಬಿಡುತ್ತೆ. ಆದರೆ ನೀವು ಯಾವುದಾದ್ರೂ ಪ್ರಾಣಿ ಪಕ್ಷಿಗೆ ಉಪಕಾರ ಮಾಡಿ ಕಾಣಿ, ನಮ್ಮ ಹತ್ರ ಇಲ್ದಿದ್ದ ಉಪಕಾರ ಸ್ಮರಣೆಯ ಗುಣ ಅವುಗಳ ಹತ್ರ ಯಾವತ್ತೂ ಜಾಗೃತವಾಗಿ ಇರುತ್ತೆ. ಈ ವಿಷಯ ನಿಮ್ಗೆ ಇನ್ನೂ ಚಂದ ಅರ್ಥ ಆಯ್ಕರೆ ರೈತ ಮತ್ತು ಹದ್ದು ಎಂಬ ಒಂದು ಚಂದದ ನೀತಿ ಕತೆ ಇಲ್ಲಿತ್ತು ಕೇಣಿ. ಈ ಕತೆನ ನಿಮ್ಗೆ ಹೇಳೋಕೆ ಈಗ ನಮ್ಮ ಜೊತೆಗೆ ಇಪ್ಪುದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿದ್ಕಲ್ಕಟ್ಟೆಯ 4ನೇ ತರಗತಿಯ ವಿದ್ಯಾರ್ಥಿನಿ ಅದ್ವಿತಾ ಎ ಆಚಾರ್. ಬನ್ನಿ ಕೇಂಬ ಅದ್ವಿತಾ ಹೇಳುವ ಈ ಕತೆನ.
2: ಇಲ್ಲಿ ಕೇಳಿ, ಕುಂದಾಪುರದ ಊರ್ ಚಂದ್, ಕುಂದಾಪುರದ ಮಾತ್ ಚಂದ್, ಹಂಗೆ ರೇಡಿಯೋ ಕುಂದಾಪುರ ನಲ್ಬತ್ತಿಪ್ಪ ಅಜ್ಜಿ ಕತಿ ಕೆಂಬುಕೆ ಇನ್ನೂ ಚಂದ್. ಈಗ ಒಂದ್ ಕತೆ ಹೇಳ್ತಿ ಕೇಣಿ. ಕತಿ ಹೆಸರು ರೈತ ಮತ್ತದ್ದು. ಒಂದೂರಂಗೆ ಒಬ್ಬ ರೈತ ಇದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಒಮ್ಮೆ ಒಂದು ಹದ್ದು ಬಲಿಯೊಳಂಗ್ ಸಿಕ್ಕ ಬಿದ್ದಿತ್ತು. ಅದನ್ ರೈತ ನೋಡ್ದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂತು. ಬಂದು ಹದ್ದನ್ ಬಲೆಯನ್ನು ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯ್ತು. ಊರ ಹೊರಗೆ ರೈತನ ಮನೆ ಇತ್ತು. ಒಮ್ಮೆ ಅತ್ತ ಮನೆಯಲ್ಲಿ ಕುಡಿತಿದ್ದ. ಅವನ ಮನೆ ಗೋಡೆ ಬೀಳುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರ್ತಿದ್ದ ಹದ್ದು ಅದನ್ನ ಗಮನಿಸ್ತು. ಹದ್ದು ಒಂದು ನಾಣ್ಯವನ್ನು ಹುಡುಕಿತಂತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸ್ತು. ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದ. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕಂದಲ್ಲಿಯೇ ನಾಣ್ಯವನ್ನು ತಂದು ಹಾಕಿದ್ದು ಎಂದು ತಿಳಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆ ಹಾರಿ ಹೋಯ್ತು. ಕಥೆಯ ನೀತಿ, ಪ್ರಾಣಿಯಾಗಲಿ ಪಕ್ಷಿಯಾಗಲಿ ನಾವು ಮಾಡೋದು ಕಾರನ್ ಹೇಗಳಿಕ್ಕೂ ಮರೀತಿಲ್ಲ. ಥ್ಯಾಂಕ್ ಯು.
1: ಕೇಳ್ರಿ ಅಲ್ಲ, ರೈತ ಹದ್ದಿಗೆ ಮಾಡಿದ ಉಪಕಾರವನ್ನ ಆ ಹದ್ದು ನೆನ್ಪಿಟ್ಕೊಂಡು ತನ್ನ ಸೂಕ್ಷ್ಮ ಮತಿಯನ್ನ ಬಳಸ್ಕೊಂಡು ರೈತನ ಜೀವವನ್ನೇ ಕಾಪಾಡ್ತ ಕಾಣಿ. ಅದಕ್ಕೆ ಹೇಳುದು, ಯಾರಿಗೆ ಆಯ್ಲಿ ನಾವು ಉಪಕಾರ ಮಾಡ್ಕ, ಅದರ ಪುಣ್ಯ ಫಲ ಯಾವತ್ತಾರು ಒಂದಿನ ನಮ್ಗೆ ಸಿಕ್ಕೇ ಸಿಕ್ಕತ್ತ. ಒಂದೊಳ್ಳೆ ನೀತಿ ಕತೆ ಹೇಳಿದ KPS ಬಿದ್ಕಲ್ಕಟ್ಟೆಯ ಅದ್ವಿತಾ ಎ ಆಚಾರ್ಗೆ ಧನ್ಯವಾದಗಳು. ಇವತ್ತು ಚಿನ್ನದ ಮೊಟ್ಟೆ ಕತೆಯಿಂದ ಪ್ರಾರಂಭಿಸಿ ರೈತ ಮತ್ತು ಹದ್ದು ಎಂಬ ಕತೆವರೆಗೂ ಒಟ್ಟ 6 ಕತೆ ಕೇಳ್ರಿ ಅಲ್ಲ. ನಾವು ನೀವು ಇವತ್ತು ಕೇಳದ್ದು ಈ ಕತೆಯ ನೀತಿನ ಎಲ್ಲ ನಮ್ಮ ಜೀವನದಂಗೆ ಅಳವಡಿಸ್ಕೊಂತ ಹೋದ್ರೆ ನಮ್ಮ ಜೀವನ ಹೆಂಗಾತ್ ಹೇಳಿ ಸ್ವಲ್ಪ ಈ ಬಗ್ಗೆ ಯೋಚನೆ ಮಾಡಿ. ಒಳ್ಳೇದೇ ಆತ್ ಹೊರತು ಯಾವತ್ತೂ ಕೆಟ್ಟದಾಪ ಸಾಧ್ಯವೇ ಇಲ್ಲ. ಹೌದು, ಅಜ್ಜಿ ಕತೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮ್ಗೆ ಬದುಕುಗೆ ತಾಕತ್ ಕೊಡತ್ತ. ಅದೇ ನಮಗೆ ಬದುಕಿಗೆ ತಾಕತ್ ತೊಡುವ ಟಾನಿಕ್ ಕೂಡ. ನಮ್ಮ 15ನೇ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕತೆಗಳನ್ನ ಹೇಳಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ ಪುಟಾಣಿಗಳಾದ ಅಭಯ್ ಹಂಗಾರ್ಕಟ್ಟೆ, ಸನ್ನಿಧಿ ಸಿದ್ದಾಪುರ, ಕೃಷಾನ್ ದೊಡ್ಮನೆ ಕೊಡೇರಿ, ಅರ್ಥ ಪಿ ಬೈಲೂರು ಶಂಕರನಾರಾಯಣ, ಪೂರ್ವಿ ಎಳಜಿತ್ ಉಪ್ಪುಂದ, ಅದ್ವಿತಾ ಆಚಾರ್ ಬಿದ್ಕಲ್ಕಟ್ಟೆ, ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳಿಗೆ ಅಜ್ಜಿ ಕತೆ ಹೇಳುಕೆ ಪ್ರೇರಣೆ ನೀಡಿ ಕತೆ ಹೇಳಿಕೊಟ್ಟು ಸಹಕರಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಪೋಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ಈ ಕಾರ್ಯಕ್ರಮ ಮೂಡಿ ಬಪ್ಪುಗೆ ಪ್ರೇರಕ ಶಕ್ತಿಯಾಗಿರುವ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಮಗುವಿಗೂ ಕತೆ ಹೇಳ್ಕೊಂಬ ಆಸೆ ಇತ್ತಾ? ಹಂಗಾರೆ ಹಿಂಗ್ ಮಾಡಿ, ನಿಮ್ಮ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿ ನಮ್ಮ ರೇಡಿಯೋ ಕುಂದಾಪುರದ ಈ ಮೊಬೈಲ್ ನಂಬರ್ಗೆ ವಾಟ್ಸಪ್ ಹಂಗೆ ಕಳಿಸಿ. ಮೊಬೈಲ್ ನಂಬರ್ ಹೇಳ್ತೆ ಕೇಳಿ, ಅಲ್ಲೇ ಒಂದು ಕಾಗದ ಚೂರಂಗೆ ಬರ್ದಿಟ್ಕಣಿಯಕ 8073829233. ಇನ್ನೊಂದ್ಸಲ ಹೇಳ್ತೆ ಕೇಳಿ, 8073829233. ಸರಿ ಮಾಡಿ ಬರ್ಕೊಂಡ್ರಿ ಅಲ್ಲ. ಈ ನಂಬರ್ಗೆ ನಿಮ್ ಮಗಿನ ಕತಿನ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸೋದ್ನ ಮರಿಬೇಡಿಯಕ್ಕ. ಹಂಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಮತ್ತೆ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ವೈವಿಧ್ಯಮಯ ಮಾಹಿತಿ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ, ಮನೋರಂಜನೆ ನೀಡುವಂತ ಬಗೆ ಬಗೆ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಕುಂದಾಪುರದಂಗೆ ಪ್ರಸಾರ ಆಗ್ತಾ ಇರುತ್ತೆ. ಅದನ್ನ ಎಲ್ಲ ನೀವು ಮರೀದೆ ವಾರ ಪೂರ್ತಿ ಕೇಂತ ಇರಿ. ಹಂಗೆ ನೀವು ಕೇಂತಿಪ್ಪದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟು ಹಾಕಿಕೊಂಡು ಅಜ್ಜಿ ಕತೆ ಕಾರ್ಯಕ್ರಮದಾಗೆ ಮತ್ತೆ ನಾನು ಬರ್ತೆ. ಅಲ್ಲಿಯವರೆಗೆ ಮತ್ತೊಂದಿಷ್ಟು ಕತೆ ಕೆಂಪಕ್ಕೆ ತುದಿಗಾಲಂಗ್ ನಿಂತ್ಕೊಂಡು ಕಾಯ್ತಾ ಇರಿ. ಹಂಗಾರೆ ಈಗ ಹೋಯ್, ಮುಂದಿನ ವಾರ ಬರ್ತೀಯಕ್ಕ. ನಮಸ್ಕಾರ.

0: ನಮ್ ಅಜ್ಜಿ ಕತಿ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274. ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಈ ವೈಭವ್ ಅಣ್ಣ
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಲೋರೆ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಅಂತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
3: ಪ್ರಿಯ ಕೇಳುಗರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನುಕ್ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಪ್ರಿಯ ಮನಸ್ಸಿನ ಇವತ್ತಿನ ಸಂಚಿಕೆಯಲ್ಲಿ ಯಾರಿದ್ರಂದ್ರೆ ಅವರೇ ಇದ್ರ, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರು. ನಮ್ಮ ಪ್ರಿಯ ಮನಸ್ಸೇ ಕಾರ್ಯಕ್ರಮದ ಮೂಲಕ ಮನಸ್ಸುಗಳ ಮನಸ್ಸಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಸಂಚಿಕೆಗಳನ್ನು ನಾವು ಪ್ರಸಾರ ಮಾಡಿ ಆಯ್ತು. ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯ ಅಂತ ಕೇಳಿದ್ರೆ, ಈಗಿನ ಹದಿಹರೆಯದವರು ಅಥವಾ ಎನಿ ಹರೆಯದವರು ಅಥವಾ ಮದುವೆಯಾದರೆ ಯಾರನ್ನೇ ತಗೊಳ್ಳಿ, ಯಪ್ಪ ನಂದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಬಳಸ್ತಾರೆ. ಟಾಕ್ಸಿಕ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಬತ್ತಿಗೆ ನಿಮ್ಮ ಸಂಬಂಧ ಟಾಕ್ಸಿಕ್ ಆಗಿದೆಯಾ ಅಂತಾನೆ ಕೇಳ್ತಾರೆ. ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಕೂಡ ಟಾಕ್ಸಿಕ್ ಅನ್ನೋ ಪಿಕ್ಚರು ಬರ್ತಾ ಇತ್ತು. ಈ ಟಾಕ್ಸಿಕ್ ಅನ್ನೋ ಪದ ಬಹಳಷ್ಟು ಬಳಸ್ತಾ ಇದ್ದಾರಲ್ಲ, ಈ ಟಾಕ್ಸಿಕ್ ರಿಲೇಷನ್ಶಿಪ್, ಟಾಕ್ಸಿಕ್ ಸಂಬಂಧ ಅಂದರೆ ಏನು, ಅದು ಹ್ಯಾಂಗಾತು, ಅದ್ರ ಪರಿಣಾಮಗಳೇ ಅಂತ ಆತು, ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಸುವರ್ಣ ಮೇಡಮ್ಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದೀವಿ.
2: ನಮಸ್ಕಾರ.
1: ಹೇಗಿದ್ರಿ ಮೇಡಮ್, ನೀವು ಹುಷಾರಿದ್ರೆ?
2: ಸೂಪರ್.
1: ನಿಮ್ಮ ರಿಲೇಷನ್ಶಿಪ್ ಟಾಕ್ಸಿಕ್
2: ಇಲ್ಲ?
1: ಓಕೆ, ಏನದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂದ್ರೆ ಎಂತ ಮೇಡಮ್, ಅದನ್ನು ಯಾವ್ದನ್ನ ನಾವು ಟಾಕ್ಸಿಕ್ ಅಂತ ಕರಿತೀವಿ?
2: ಈಗ ಹಿಂದೆ ಈಗ ನಾವು ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಡಿಕ್ಷನ್ ಅಂತಲೇ ಹೇಳೋದು ಇದಕ್ಕೆ. ಹಿಂದೆ ಎಲ್ಲ ಅಡಿಕ್ಷನ್ ಅಂತ ಹೇಳಿದ್ರೆ ಬರೀ ಕುಡ್ತ ಅಥವಾ ಸ್ಮೋಕಿಂಗ್ ಮಾಡೋದು ಇಂಥದಕ್ಕೆ ಮಾತ್ರ ಅಡಿಕ್ಷನ್ ಅಂತ ಹೇಳಿ ಹೇಳ್ತಾ ಇದ್ರು. ಪೇರೆಂಟ್ಸಿಗೆಲ್ಲ ಈ ಮಕ್ಕಳು ಮನೆಗೆ ಬರ್ತಾ ಇದ್ರೆ ವಾಸನೆ ಬರುತ್ತ ಅಂತ ಹೇಳಿ ನೋಡೋದು, ಅಥವಾ ಬಂದ್ರೆ ಅದೇ ಒಂದು ದೊಡ್ಡ ತಲೆಬಿಸಿ ಗೊತ್ತಾಗ್ತಾ ಇತ್ತು, ಯಾವುದೋ ಒಂದು ವ್ಯಸನ ಇದೆ ಅಂತ ಹೇಳಿ ಕಣ್ಣಿಗೆ ಕಾಣಿಸ್ತಾ ಇತ್ತು. ಈಗ ಹಾಗಲ್ಲ, ವ್ಯಸನಗಳು ಎಲ್ಲವೂ ಕಣ್ಣಿಗೆ ಕಾಣೋದಿಲ್ಲ. ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನುವಂಥದ್ದು ಈ ಕಳೆದ ಸಂಚಿಕೆಯಲ್ಲಿ ನಾವು ಮಕ್ಕಳ ಜೊತೆಗೆ ಮಾತಾಡಿದಾಗಲೇ ನೋಡಿದ್ವಿ, ಎಲ್ಲರೂ ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ಅತೀ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ರಿಲೇಷನ್ಶಿಪ್ ಸಮಸ್ಯೆಗಳು, ಈ ರಿಲೇಷನ್ಶಿಪ್ ಇರ್ಬೋದು ಅಥವಾ ಅದರಿಂದ ಆಗುವಂತಹ ಬ್ಲ್ಯಾಕ್ಮೇಲ್ಗಳು, ಅದರಿಂದ ಆಗುವಂಥ ಸ್ಟ್ರೆಸ್ಗಳು, ಅದರಿಂದ ಆಗುವಂತಹ ಬ್ರೇಕಪ್ಗಳು, ಅದರಿಂದ ಆಗುವಂಥ ನೋವುಗಳು, ಅದರಿಂದ ಈ ಕೈ ಕುಯ್ಕೊಳ್ಳೋದಿರ್ಬೋದು ಅಥವಾ ಸೆಲ್ಫ್ ಹಾರ್ಮಿಂಗ್ ಏನೇನಿದೆ ಬೇರೆ ಬೇರೆ ರೀತಿಯಾಗಿ. ಕೆಲವು ಮಕ್ಕಳನ್ನ ನಾನು ನೋಡಿದ್ದೇನೆ, ಒಂದು ಹುಡುಗ ಕೌನ್ಸಿಲಿಂಗಿಗೆ ಬಂದಾಗ ಅವನು ಹೇಳ್ತಾ ಇದ್ದ, ತುಂಬ ಸಿಟ್ಟು ಬಂತು, ಅವನ ಗರ್ಲ್ ಫ್ರೆಂಡ್ ಏನಾದರೂ ಅವನಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ಗೋಡೆಗೆ ಹೋಗಿ ಕೈ ಗುದ್ದೋದು ಇಲ್ಲ ತಲೆ ಬಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದ. ಇದು ಕಾಮನ್ ಆಗಿದೆ ಈಗ, ಏನೋ ಒಂದು ರೀತಿಯಲ್ಲಿ ತಮಗೆ ತಾವೇ ಹಾರ್ಮ್ ಮಾಡ್ಕೊಳ್ಳುವಂಥದ್ದು, ಇದು ಕೂಡ ಈ ಟಾಕ್ಸಿಕ್ ರಿಲೇಷನ್ಶಿಪ್ನ ಒಂದು ಭಾಗ ಅಂತ ಹೇಳಿ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗಿದೆ. ಮೊದಲನೇದಾಗಿ ಮುಂಚೆ ಎಲ್ಲ ಈ ಕಾಲೇಜ್ ಲೆವೆಲ್ ದಾಟಿದ ಮೇಲೆ ಅಥವಾ ಕಾಲೇಜಲ್ಲೆಲ್ಲ ಲವ್ ಸ್ಟೋರಿಗಳೆಲ್ಲ ಶುರು ಆಗ್ತಾ ಇತ್ತು, ಈಗ ಪ್ರೈಮರಿ ಸ್ಕೂಲ್ಗಳಲ್ಲೇ ಲವ್ ಸ್ಟೋರೀಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಆವಾಗಲಿಂದನೇ ಈ ರಿಲೇಷನ್ಶಿಪ್ ಇದು ಹೆಚ್ಚಿನವರು ಏನು ಅಂದ್ಕೊಳ್ತಾರೆ ಅಂದರೆ ಇದನ್ನ ಪ್ರೀತಿ ಅಂತ ಅಂದ್ಕೊಳ್ತಾರೆ. ಬಟ್ ಇದು ನಿಜವಾಗ್ಲೂ ಪ್ರೀತಿಯಲ್ಲ, ಇದು ಈ ಭಾವನಾತ್ಮಕ ಶೂನ್ಯತೆ ಅಂತ ನಾವು ಏನು ಹೇಳ್ತೇವೆ ಅದರ ಪ್ರತಿಫಲ. ಹೇಗೆ ಅಂತ ಹೇಳಿದ್ರೆ, ನಾವು ಇಷ್ಟು ಎಪಿಸೋಡ್ಗಳಲ್ಲಿ ತುಂಬಾ ಸಲ ನಾನು ಇದರ ಬಗ್ಗೆ ಹೇಳಿದ್ದೇನೆ, ಪೋಷಕರು ಮಕ್ಕಳಿಗೆ ಸಮಯ ಕೊಡದೇ ಇದ್ದಾಗ, ಅವರನ್ನ ಅರ್ಥ ಮಾಡ್ಕೊಳ್ದೆ ಇದ್ದಾಗ, ಈವನ್ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ಗಳೇ ಈಗ ಹೇಳ್ತಾರೆ ನಮಗೆ ಮನೆಯಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ. ಅಥವಾ ಏನೇ ನಮ್ಮ ಮನಸ್ಸಿಗೆ ಬಂದಿದ್ದನ್ನ ಅಥವಾ ನಮ್ಮ ಸಮಸ್ಯೆಗಳನ್ನು ನಾವು ನಮ್ಮ ಪೇರೆಂಟ್ಸ್ ಹತ್ರ ಮುಕ್ತವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರ ರಿಯಾಕ್ಷನ್ ಆಗಿರುತ್ತೆ, ಅದಕ್ಕೋಸ್ಕರ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದರು ಅಲ್ವಾ, ನಾವು ಕೇಳಿದ್ದೀವಿ ಅದನ್ನು. ಆದರೆ ಈ ಸಣ್ಣ ಮಕ್ಕಳು ಏನಿದ್ದಾರೆ ಇವರಲ್ಲೂ ಹಾಗೆ ಅಲ್ಲಿಂದ ಶುರುವಾಗುತ್ತೆ. ಮಕ್ಕಳನ್ನು ನಾವು ಈ ಕಂಪ್ಯಾರಿಸನ್ ಮಾಡೋದಿರ್ಬೋದು, ಯಾವಾಗ ನೋಡಿದ್ರು ಅವಮಾನ ಮಾಡ್ತಾ ಇರೋದು ಇವೆಲ್ಲ, ಅದ್ರ ಜೊತೆಗೆ ಒಂದು ಮೊಬೈಲ್ ಒಂದು ಸಿಕ್ಕಿದೆ, ಅದರಿಂದ ಈ ಮಕ್ಕಳು ಇಡೀ ದಿನ ಮೊಬೈಲ್ಗೆ ಅಡಿಕ್ಷನ್ ಆಗಿ ಮತ್ತಾರಿಲ್ಲಲ್ಲ ಮಾತಾಡೋದಕ್ಕೆ, ಓಪನ್ ಆಗಿ ಏನಾದರೂ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಅಥವಾ ನಮ್ಮನ್ನು ಜಡ್ಜ್ ಮಾಡ್ತಾರೆ, ನಮ್ಮನ್ನು ಹೋಲಿಕೆ ಮಾಡ್ತಾರೆ, ಇನ್ನೇನೋ ನಮಗೆ ಬೈತಾರೆ, ನಮಗೇ ಬೈತಾರೆ ಬಿಟ್ಟರೆ. ನಾನು ಅವತ್ತೇ ಹೇಳಿದ್ದೆ, ಒಂದು ಹುಡುಗಿ, ಒಂದು 5-6 ಕ್ಲಾಸಿನ ಹುಡುಗಿ, ನನಗೆ ಯಾರೋ ಕ್ಲಾಸಲ್ಲಿ ಒಬ್ಬ ತೊಂದರೆ ಕೊಡ್ತಾನೆ, ಅಮ್ಮನ ಹತ್ರ ಹೇಳಿ ಅಂತ ಹೇಳಿದ್ರೆ ಅವಳು ಹೇಳಿದ್ಲು ಅಮ್ಮನ ಹತ್ರ ಹೇಳಿದ್ರೆ ನನ್ನೇ ಸ್ಕೂಲ್ ಬಂದ್ ಮಾಡಿಸ್ತಾರೆ ಹೊರತು ಅದು ಸಮಸ್ಯೆ ಪರಿಹಾರ ಆಗಲ್ಲ, ಇನ್ನೂ ದೊಡ್ಡದಾಗತ್ತೆ. ಅಂದರೆ ಮಕ್ಕಳಲ್ಲಿ ಒಂದು ಏನು ಹೇಳ್ತೇವೆ ನಾವು, ಅವರಿಗೆ ನಂಬಿಕೆ ಇಲ್ಲ, ಪೇರೆಂಟ್ಸ್ ಮೇಲೆ, ಅವ್ರು ಏನಾದರೂ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಹಾಗೆ ಪೋಷಕರು ಕೂಡ ಮಕ್ಕಳನ್ನು ನಂಬದೆ ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ಅಳೆಯೋದು, ಅವರಿಗೆ ಬೈಯೋದು, ಅವರಿಗೆ ಇಡೀ ದಿನ ಆರ್ಡ್ರ್ ಮಾಡ್ತಾ ಇರೋದು, ಸಜೆಷನ್ಸ್ ಮಾಡ್ತಾ ಇರೋದು, ಇದನ್ನೆಲ್ಲ ಮಾಡಿದಾಗ ಮಕ್ಕಳಿಗೊಂಥರ ಬೋರ್ ಆಗಿ ಹೋಗುತ್ತೆ. ಈ ಪೇರೆಂಟ್ಸ್ ಸಾವಸನೇ ಬೇಡ, ಇವ್ರ ಹತ್ರ ಹೇಳ್ಕೊಳ್ಳೋದು ಬೇಡ, ಇವ್ರ ಜೊತೆ ನಾವು ಇರೋದು ಬೇಡ ಅಂತ ಹೇಳೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಈ ಥರದ್ದೆಲ್ಲ ಆದಾಗ, ಅಂದರೆ ಮಕ್ಕಳಿಗೆ ಸಮಯ ಸಿಗದೆ ಇದ್ದಾಗ, ಪ್ರೀತಿ ಸಿಗದೆ ಇದ್ದಾಗ, ಸಹಕಾರ ಸಿಗದೆ ಇದ್ದಾಗ, ಆ ಮಕ್ಕಳಲ್ಲಿ ಭಾವನಾತ್ಮಕ ಶೂನ್ಯತೆ ಅನ್ನುವಂಥದ್ದೊಂದು ಬರುತ್ತೆ, ಇಮೋಷನಲ್ ನಂಬ್ನೆಸ್ ಅಂತ ನಾವು ಹೇಳ್ಬೋದು. ಅದು ಬಂದಾಗ ಅವರಿಗೆ ಬೇಕಲ್ವ, ಯಾರೋ ಒಬ್ರು ಬೇಕು, ಪ್ರೀತಿ ತೋರಿಸೋರು ಬೇಕು, ಕೇರ್ ತೋರಿಸೋರು ಬೇಕು. ಆ ಸಮಯದಲ್ಲಿ ಯಾವುದೋ ಒಂದು, ಈ ಏಜ್ ಹೇಗಿರುತ್ತೆ ಅಂತ ಹೇಳಿದ್ರೆ ಆಪೋಸಿಟ್ ಸೆಕ್ಸ್ ಬಗ್ಗೆ ಒಂದು ಆಕರ್ಷಣೆ ಹುಟ್ಟುವಂತಹ ಏಜ್ ಅದು. ಆ ಸಮಯದಲ್ಲಿ ಅವರಿಗೆ ಒಂಟಿತನ ಅಂತ ಹೇಳಿ ಕಾಡ್ಲಿಕ್ಕೆ ಶುರುವಾದಾಗ ಯಾವುದರಿಂದ ಒಂದು ಭದ್ರತೆಯನ್ನ ಬಯಸ್ತಾರೆ, ಪ್ರೀತಿ ಅಥವಾ ಹಾ ನನ್ನನ್ನು ಯಾರೋ ಪ್ರೀತಿಸ್ಬೇಕು, ನನಗೂ ಯಾರೋ ಕೇರ್ ಮಾಡ್ಬೇಕು, ನನ್ ಬಗ್ಗೆನೂ ಥಿಂಕ್ ಮಾಡ್ಬೇಕು.
1: ಅಲ್ಲ ಮಾರ್ರೆ, ನೀವು ಇಷ್ಟ ಹೇಳೋತಿ ನಂಗೆ ಈಗ ನೆನಪಾತಿಪ್ಪದೆ ಅಂತ ಗೊತ್ತಿತ್ತ. ಈಗ ಈ ಮಕ್ಕಳಿಗೆ ಮನೆಗೆ ಎಷ್ಟು ಮಕ್ಕಳದು, ಒಂದು ಅಥವಾ ಎರಡು, ಈಗ ಅಟೆನ್ಷನ್ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಕೇರ್ ಸಿಗ್ತಾ ಇಲ್ಲ, ಈ ಕಾರಣಗಳಿಗೆ ಈ ತರ ಸಂಬಂಧಗಳಿಗೆ ಹೋತ್ರ ಅಂತ ಹೇಳ್ಕೊಂಡು. ನೀವು ಹಿಂದಿನ ಕಾಲದಲ್ಲಿ ಕಂಡ್ರು ಮನೆಯಲ್ಲಿ ಒಬ್ಬರೊಬ್ಬರಿಗೆ 12, ಈಗ 27, ಮೊದಲು 12 ಮಕ್ಕಳ, ಅವಲ್ಲೂ ಎಷ್ಟೋ ಮಕ್ಕಳಿಗೆ ಪ್ರೀತಿ ಇಲ್ಲ, ಹಂಗಿಲ್ಲ, ಚಡ್ಡಿಲ್ಲ, ಮಗು ಉಂತ ಇಲ್ಲ ಅಂದ್ರೆ ಅಬ್ಬಿ ಗೊತ್ತಿಪ್ಪುದಿಲ್ಲ. ಯಾಕಂದ್ರೆ ಅವಳೆಲ್ಲ ಕೆಲಸಕ್ಕೆ ಹೋಗಿರ್ತಾಳ, ಇಲ್ಲಿ ಮನೆಗೆ ಯಾರೊಟ್ಟಿಗೂ ಮಕ್ಕಳಿಪ್ಪದು. ಅವ್ಕೆ ಆಕ್ಚುಲಿ ಕಂಡ್ರೆ ಅವ್ರಿಗೆ ನಿಜವಾಗ್ಲೂ ಅಲ್ಲಿ ಪ್ರೀತಿ ಕೇರ್ ಅಂತ ಏನು ಹೇಳ್ತಾರಲ್ಲ, ಇವರೇ ಹಿಂಗೋ ಯಾರು ಅನ್ಸ್ಕೊಂಡು ತಕ್ಕಂಬಿಟ್ರೆ, ಅಂದ್ರೆ ಮನೆಗೆ ಇದ್ದವ್ರ ಮೆಂಬರ್ಸ್ ಒಟ್ಟಿಗೆ ಅಲ್ಲಿ ಯಾರು ಕುಕೊಂಡು ಮಗಿನ ತಲೆಸವ್ರವರು, ಬೆಂತೊಟ್ಟುವರ, ಮಗನ್ ಹತ್ರದಿಂದ ಅಬ್ಸರ್ವ್ ಮಾಡುವರ, ಅವತ್ತು ಆ ಸಮಸ್ಯೆಗಳಿತ್ತು.
2: ಆದರೆ ಕೂಡು ಕುಟುಂಬ ಇತ್ತು, ತಂದೆ ತಾಯಿಗಳ ಗಮನ ಸಿಗ್ಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಅಲ್ಲಿ ಯಾರೋ ಅತ್ತೆ ಮಾವ, ದೊಡ್ಡಮ್ಮ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲರೂ ಇರ್ತಾ ಇದ್ರು. ತುಂಬಾ ಜನ ಇರುವಾಗ ಇವರಿಗೆ ಒಂದು ಸ್ಪೆಷಲ್ ಅಟೆನ್ಷನ್ ಅಂತ ಬೇಕಾಗ್ತಾನು ಇರ್ಲಿಲ್ಲ, ಆ ಮಕ್ಕಳಿಗೆ ಸಮಯ ಇರ್ತಾ ಇರ್ಲಿಲ್ಲ. ಇನ್ನೊಂದೇನಂದ್ರೆ ಈಗ ನೋಡಿ, ಈ ಮೊಬೈಲು ಅಥವಾ ಗ್ಯಾಜೆಟ್ಸ್ ಏನು ಹೇಳ್ತೀವಿ, ಈಗ ಟಿವಿ ಇರ್ಬೋದು, ಇದೆಲ್ಲ ಬಂದು ಅವರಿಗೆ ಏನಾಗಿದೆ ಅಂದ್ರೆ ಇಡೀ ಪ್ರಪಂಚವೇ ಹತ್ತಿರ ಆಗಿದೆ, ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಳಾಗೋದಕ್ಕೆ ಎಲ್ಲವೂ ಕೈಯಲ್ಲೇ ಇದೆ ಅಲ್ವಾ. ಒಂದು ಮೊಬೈಲನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಒಳ್ಳೇದೂ ಆಗ್ಬೋದು, ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡು ಹಾಳು ಆಗ್ಬೋದು. ಆದರೆ ಹೆಚ್ಚು ಯಾವುದಾಗುತ್ತೆ, ಹೆಚ್ಚಿನ ಮಕ್ಕಳು 95% ಮಕ್ಕಳು ಹಾಳಾಗ್ತಾರೆ ಅದನ್ನು. ಮನುಷ್ಯನ ಬ್ರೈನೇ ಆಗಿದೆ, ನೆಗೆಟಿವಿಟಿಯನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದು, ಜಾಸ್ತಿ ಅದಕ್ಕೆ ಆಕರ್ಷಿತವಾಗುತ್ತೆ ಅದು. ಅಂಥ ಸಮಯದಲ್ಲಿ ಒಂದು ಬದಿಯಿಂದ ಯಾರೂ ಇಲ್ಲ ಮನೆಯಲ್ಲಿ, ಈಗ ಸಣ್ಣ ಸಣ್ಣ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಈ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಒಂಟಿಯಾಗಿ ತುಂಬ ಸಮಯ ಸಿಗುತ್ತೆ, ಕೈಯಲ್ಲಿ ಮೊಬೈಲ್ ಇರುತ್ತೆ ಇಲ್ಲ ಟಿವಿ ಇರುತ್ತೆ, ವಿಷಯಗಳೆಲ್ಲ ಗೊತ್ತಿರುತ್ತೆ. ಹಿಂದಿನ ಕಾಲದಲ್ಲಿ ನಿಮಗೆ ಒಂದು ಗಂಡು ಹೆಣ್ಣಿನ ಸಂಬಂಧ ಅಂದರೆ ಮದುವೆ ಆಗೋವರೆಗೂ ಗೊತ್ತಿರ್ತಾ ಇರಲಿಲ್ಲ, ಈಗ ಹಾಗಲ್ಲ. ಈಗ ಎಲ್ಲ ತುಂಬ, ನೀವು ಸಣ್ಣ ಸಣ್ಣ ಮಕ್ಕಳನ್ನು ಕೇಳಿದ್ರೆ ಕೂಡ ಎಲ್ಲದೂ ಗೊತ್ತಿದೆ ಆ ಮಕ್ಕಳಿಗೆ. ಅದಕ್ಕೆ ಕಾರಣ ಯಾವುದು, ನಿಮ್ಮ ಧಾರಾವಾಹಿಗಳು, ಮೂವಿಗಳು, ಜೊತೆಗೆ ಮೊಬೈಲಲ್ಲಿ ಇರುವಂಥ ರೀಲ್ಸ್ಗಳು, ಇವುಗಳಿಂದಾಗಿ. ಅದ್ರ ಜೊತೆಗೆ ನಾವು ತುಂಬ ಸಲ ಇದನ್ನು ನಾವು ಮಾತಾಡಿದ್ವಿ, ಈ ಡೊಪಮಿನ್ ಹೈಕ್ ಯಾವಾಗ ರೀಲ್ಸ್ಗಳನ್ನು ನೋಡ್ತಾರೆ ಆವಾಗ ಅದು ಅಡಿಕ್ಷನ್ ಆಗುತ್ತೆ, ಡೊಪಮಿನ್ಗೆ ಅಡಿಕ್ಷನ್ ಆಗುತ್ತೆ ನಮ್ಮದು ಬ್ರೈನ್. ಆವಾಗ ಏನು ಮಾಡ್ತಾರೆ, ನೋಡ್ತಾ ನೋಡ್ತಾ ಅವರಿಗೆ ಯಾವುದರಲ್ಲೂ ಅವರಿಗೆ ನೆಮ್ಮದಿ ಇಲ್ಲ, ಮೊಬೈಲ್ ಕೈಯಲ್ಲಿದ್ದಷ್ಟೊತ್ತು ಮಾತ್ರ ಅವರಿಗೆ ಒಂಥರ ಖುಷಿ ಸಿಗ್ತಾ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಅಂಥ ಸಮಯದಲ್ಲಿ ಒಂಟಿತನ ಫೀಲ್ ಆಗುತ್ತೆ ಅವರಿಗೆ, ಎಲ್ಲ ಸಮಯದಲ್ಲೂ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಅಥವಾ ಯೂಸ್ ಮಾಡಿ ಕೂಡ ಹೇಳಿದ್ನಲ್ಲ ಒಂದದ್ದು ಬ್ರೈನ್ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಮೇಲೆ ಅಲ್ಲಿಯೂ ಕೂಡ ಅವರಿಗೆ ಉತ್ತೇಜನ ಇದು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಹೊರಗಡೆ ಹುಡುಕ್ತಾರೆ. ಆ ಏಜಲ್ಲಿ ಒಂದು ಅಪೋಸಿಟ್ ಸೆಕ್ಸ್ ಅನ್ನೋಂಥದ್ದು ತುಂಬ ಅಟ್ರಾಕ್ಷನ್ ಇರುತ್ತೆ ಆ ಸಮಯದಲ್ಲಿ. ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಂಟಿತನವನ್ನು ನಿವಾರಿಸಿಕೊಳ್ಳಿಕ್ಕೋಸ್ಕರ ಏನು ಒಂದು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ತಾರೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾರೆ, ಇದು ಪ್ರೀತಿ ಅಂತ. ಅದು ನಿಜವಾಗ್ಲೂ ಪ್ರೀತಿ ಆಗಿರೋದಿಲ್ಲ. ಈ ಟಾಕ್ಸಿಕ್ ರಿಲೇಷನ್ಶಿಪ್ ಏನಿದೆ, ಇದು ಅಡಿಕ್ಷನ್ ಆಗಿದೆಯಾ ಅಂತ ಹೇಳಿ ನಾವು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ನೋಡ್ಬೋದು, ನಿರಂತರವಾಗಿ ರಿಅಶ್ಯೂರೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ನೀನ್ ತುಂಬಾ ಚೆನ್ನಾಗಿದ್ಯಾ, ಇವತ್ತು ಯಾವುದೋ ಒಂದಿಬ್ರು ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಗಂಡು, ಅದು ಸ್ಕೂಲ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಕಾಲೇಜಿನವರಾಗಿರ್ಬೋದು ಅಥವಾ ಅಡಲ್ಟ್ಸ್ಗಳಾಗಿರ್ಬೋದು, ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರತಿದಿನ ಅವರಿಗೆ ಅದು ರಿಅಶ್ಯೂರೆನ್ಸ್ ಮಾಡ್ತಾ ಇರಬೇಕು ಅಂತ ಅವ್ರು ಬಯಸ್ತಾರೆ. ಇವತ್ತು ಒಂದಿನ ದಿನ ಒಬ್ರು ಐ ಲವ್ ಯು ಅಂತ ಹೇಳ್ತಿದ್ದಾರೆ, ಅಥವಾ ದಿನ ಒಂದು ಕೇರ್ ತೋರಿಸ್ತಿದ್ದಾರೆ, ಊಟ ಮಾಡಿದ್ಯಾ ಅಥವಾ ಗುಡ್ ನೈಟ್ ಇನ್ನೇನೋ ಒಂದು ಮೆಸೇಜ್ಗಳನ್ನು ಹಾಕ್ತಿದ್ದಾರೆ. ಅದು ಒಂದು ದಿನ ಹಾಕಿಲ್ಲ ಅಥವಾ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಅರೋಗೆಂಟ್ ಆಗಿರೋದು ಅಥವಾ ಸಿಟ್ಟು ಮಾಡ್ಕೊಳ್ಳೋದು, ತುಂಬ ಬೇಜಾರು ಮಾಡ್ಕೊಳ್ಳೋದು, ಆಯಿತು ನಂದು ಜೀವನನೇ ಮುಗಿದು ಹೋಯ್ತು, ಇವ್ರು ನನ್ನನ್ನು ಪ್ರೀತಿ ಮಾಡೋದನ್ನು ನಿಲ್ಲಿಸೇ ಬಿಟ್ರು ಅಂತ ಹೇಳಿ ಪ್ಯಾನಿಕ್ ಆಗೋದು, ಇವೆಲ್ಲವೂ ಕೂಡ ಅದರ ಲಕ್ಷಣಗಳು. ಅದರ ಜೊತೆಗೆ ನಮ್ಮನ್ನು ಯಾವಾಗಲೂ ಅವರು ನಾವು ಅವ್ರಿಗೆ ಯಾವಾಗಲೂ ಬೇಕಾಗಿರಬೇಕು, ಅವ್ರು ನಮ್ಮನ್ನು ಹಂಬಲಿಸ್ತಾನೇ ಇರಬೇಕು ಅಂತ ಹೇಳಿ ಆಸೆ ಪಡುವಂಥದ್ದು. ಒಂದಿನ ಅವ್ರು ಮಾತಾಡಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ನಾವು ಎಷ್ಟು ಕಿರಿಕಿರಿ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಇವ್ರ ಸಾವಾಸನೇ ಸಾಕಪ್ಪ ಅಂತ ಹೇಳುವಷ್ಟರ ಮಟ್ಟಿಗೆ ಮಾಡಿ ಮತ್ತೆ ದೂರ ಆದ ತಕ್ಷಣ ಮತ್ತೆ ಅದರಿಂದ ಒಂದಿಷ್ಟು ಏನು ಡ್ರಾಮಾಸ್ ಅಥವಾ ಬೇರೆ ಇನ್ನೇನೋ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದಿರ್ಬೋದು, ತನಗೆ ತಾನೇ ಹರ್ಟ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಮಾಡ್ತಾರೆ. ಇದು ಕೂಡ ಅದರ ಲಕ್ಷಣ.
1: ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಅಂತ ಹ್ಯಾಂಗ್ ಗೊತ್ತಾಗ್ತಂದ ಹೇಳಿ, ಯಾವ ತರ ಲಕ್ಷಣ ಇರುತ್ತೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ?
2: ಅದೇ ನೋಡಿ, ನಾನೀಗ ಹೇಳದ್ನಲ್ಲ, ಈಗ ಯಾರೋ ಒಂದು ಬರೀ ಫ್ರೆಂಡ್ಶಿಪ್ ಅಂತ ಹೇಳಿ ಇಟ್ಕೊಳ್ಳಿ, ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಓವರ್ ರಿಯಾಕ್ಟ್ ಮಾಡೋದು, ಜಗಳ ಆಡೋದು ಅಥವಾ ಅದೇ ವಿಷಯ ಹಿಡ್ಕೊಂಡು ಟಾರ್ಚರ್ ಮಾಡೋದು, ನೀನ್ ಯಾಕೆ ಮೆಸೇಜ್ ಮಾಡಿಲ್ಲ, ನಿನ್ಗೆ ಹಾಗಾದ್ರೆ ಬೇರೆ ಯಾರೋ ಇದಾರ ಹಾಗೆ ಹೀಗೆ ಅಂತ ಹೇಳಿ ಜಗಳ ಮಾಡ್ಕೊಳ್ಳೋದು ಅಥವಾ ಆಸೆ ಪಡೋದು. ಓಕೆ, ನನಗೆ ಮೆಸೇಜ್ ಮಾಡ್ತಾ ಇರಬೇಕು, ನನ್ನ ಹತ್ರ ಮಾತ್ರ ಮಾತಾಡ್ತಾ ಇರಬೇಕು, ಬೇರೆಯವ್ರ ಹತ್ರ ಮಾತಾಡಬಾರ್ದು, ಬೇರೆಯವರಿಗೆ ಮೆಸೇಜ್ ಮಾಡಬಾರ್ದು, ಅದು ಮಾಡಿದಾಗ ಬೇರೆ ಯಾರೋ ಜೊತೆಗೋ ಮಾತಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದು, ಜಗಳ ಆಡೋದು, ಇದನ್ನೆಲ್ಲ ಇದು ಮಾಡಿದಾಗ ಟಾಕ್ಸಿಕ್ ರಿಲೇಶನ್ಶಿಪ್ನ ಒಂದು ಲಕ್ಷಣ. ಜೊತೆಗೆ ನಾವೀಗ ಮಾತಾಡದೆ ನಮಗೆ ಇರಕ್ಕೆ ಆಗಲ್ಲ, ಅದು ನಾವು ನಮಗೆ ಚೆಕ್ ಮಾಡ್ಕೊಳ್ಳುವಂಥದ್ದು. ಓಕೆ, ನಾನು ಯಾವುದೋ ಒಂದು ಫ್ರೆಂಡ್ ಇದ್ದಾನೆ ನನಗೆ, ಹುಡುಗ ಹುಡುಗಿ ಆ ಥರ ಇರೋವಾಗ ಆಪೋಸಿಟ್ ಸೆಕ್ಸಲ್ಲಿ, ಈಗ ಅಥವಾ ಸೇಮ್ ಸೆಕ್ಸಲ್ಲಿ ಕೂಡ ನಡೀತದೆ ಇದು, ಇಲ್ಲ ಅಂತ ಏನೂ ಇಲ್ಲ. ಅವ್ರು ನನ್ನ ಹತ್ರ ಮಾತ್ರ ಮಾತಾಡಬೇಕು, ನನ್ನನ್ನು ಬಿಟ್ಟು ಬೇರೆ ಯಾರ ಹತ್ರನೂ ಮಾತಾಡಬಾರ್ದು, ಅಥವಾ ನನಗೆ ಅವ್ರ ಮೆಸೇಜ್ ಇಲ್ಲದೆ ಅವ್ರ ಹತ್ರ ಮಾತಾಡದೆ ನನಗೆ ಇರೋಕ್ಕಾಗ್ತಾ ಇಲ್ಲ, ಕಿರಿಕಿರಿ ಅನಿಸುತ್ತೆ, ನನಗೆ ಟಾಲರೆನ್ಸ್ ಲೆವೆಲ್ ನಂದು ಕಡಿಮೆ ಆಗ್ತಾ ಇದೆ, ಆವಾಗ ಇದು ಟಾಕ್ಸಿಕ್ ರಿಲೇಶನ್ಶಿಪ್, ಒಳ್ಳೆ ರಿಲೇಶನ್ಶಿಪ್ ಅಲ್ಲ ಅದು.
1: ಒಂದು ನಿಮಿಷ, ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಇಪ್ಪತ್ತಿಗೆ ನಾವು ಅದು ತುಂಬ ಅಟ್ಯಾಚ್ಡ್ ಆಗಿರ್ತೇವೆ ಅಲ್ದಾ?
2: ನಿಜ.
1: ಸೊ ಅಷ್ಟೊತ್ತಿಗೆ ಸಿ ಬಯಸ್ತಾ ಇರುತ್ತೆ ಮನಸ್ಸು, ಅವ್ರು ಬೇಕು ಅವ್ರ ಜೊತೆ ಮಾತಾಡ್ಕೊ, ಅವ್ರ ಜೊತೆ ಐ ಹ್ಯಾವ್ ಟು ಬಿ ಇನ್ ಟಚ್, ಎವ್ರಿ ಡೇ ಮಾತಾಡಬೇಕು, ಮೆಸೇಜ್ ಮಾಡ್ಕೊ, ನನ್ನ ಮೆಸೇಜಿಗೆ ಅವ್ರು ರಿಪ್ಲೈ ಮಾಡ್ಕೊ, ಇದು ಒಂದು ಪೊಸೆಸಿವ್ನೆಸ್ ಅಲ್ಲಿ ಇರುತ್ತೆ, ಅದು ಟಾಕ್ಸಿಕ್ ಅಂತ ನೀವು ಹೆಂಗ್ ಹೇಳ್ತೀರಿ? ಯಾಕಂದ್ರೆ ಹೆಚ್ಚು ರಿಲೇಶನ್ಶಿಪ್ ಅಲ್ಲಿ ಇದ್ದೇ ಇರುತ್ತೆ.
2: ಓಕೆ, ಒಂದು ಒಳ್ಳೆ ರಿಲೇಶನ್ಶಿಪ್ ನ ಲಕ್ಷಣ ಏನು? ಆ ರಿಲೇಶನ್ಶಿಪ್ ಅಲ್ಲಿ ಒಂದು ನಂಬಿಕೆ ಇರಬೇಕು, ಟ್ರಸ್ಟ್ ಇರಬೇಕು, ಪೇಷನ್ಸ್ ಇರಬೇಕು. ಓಕೆ, ನನಗೊಂದು ನಾನು ಮೆಸೇಜ್ ಮಾಡಿದೆ, ಆ ಕಡೆಯಿಂದ ಕೂಡಲೇ ನನಗೆ ರಿಪ್ಲೈ ಬರಬೇಕು, ನಾನೊಂದು ಕಾಲ್ ಮಾಡಿದೆ ಆ ಕಡೆಯಿಂದ ರಿಸೀವ್ ಮಾಡಬೇಕು, ಮಾಡಲಿಲ್ಲ ಅಂತ ಹೇಳಿದ ತಕ್ಷಣ ನನ್ನ ಮೇಲೆ ಅವರಿಗೆ ಪ್ರೀತಿ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋದಲ್ಲ ಅಲ್ವಾ? ಒಂದು ಒಳ್ಳೆ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಅದರಲ್ಲಿ ಗ್ರೋತ್ ಇರುತ್ತೆ, ಟ್ರಸ್ಟ್ ಇರುತ್ತೆ, ಪೇಷನ್ಸ್ ಇರುತ್ತೆ, ಆಮೇಲೆ ಒಂದು ಮೆಚ್ಯೂರಿಟಿ ಇರುತ್ತೆ ಅಲ್ವಾ? ಅದೇ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೆಲ್ಲ ಏನೂ ಇರೋದಿಲ್ಲ. ನೀವು ಹೇಳಿದಾಗೆ ಬರೀ ಪಾಸಿಸಿವ್ನೆಸ್ ಇರುತ್ತೆ, ಜೆಲಸ್ ಇರುತ್ತೆ, ಅಥವಾ ಇಲ್ಲ ನನಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಹೇರಿಕೆ, ಅದು ಹೇರಿಕೆ. ಇನ್ನೊಂದು, ನಾನು ಕಡೆಗಳಿಸಲ್ಪಡ್ತೇನೆ ಅನ್ನುವಂತಹ ಒಂದು ಭಯ. ಓ, ನನಗೆ ಇವರಿಗೆ ನನಗಿಂತ ಚೆನ್ನಾಗಿರೋರು ಸಿಕ್ಕಿದ್ರೆ ನನ್ನನ್ನು ಬಿಟ್ಬಿಟ್ರೆ ಅನ್ನುವಂತಹ ಭಯ, ಇದು ಒಳ್ಳೆಯ ರಿಲೇಶನ್ಶಿಪ್ ಅಲ್ಲಿ ಇರೋದಿಲ್ಲ. ಅದು ಈ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಅದೆಲ್ಲ ಇರುತ್ತೆ. ಬರೀ ಪೊಸೆಸಿವ್ನೆಸ್ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಈಗ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವು ಹೇಳಿದಾಗೆ ಮಾತಾಡಬೇಕು ಅಂತ ಆಸೆ ಆಗೋದು ಇರ್ಬೋದು ಅದು, ಅಥವಾ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲದೂ ಕೂಡ ಓಕೆ ಇರುತ್ತೆ. ಬಟ್ ಅದು ತುಂಬ ಓವರ್ ಆದಾಗ, ಅದು ಓವರ್ ಆದಾಗ ನೋಡಿ, ಯಾರೋ ಒಬ್ರು ಸ್ವಲ್ಪ ಒಂದು ಎಲ್ಲಿಯೋ ಒಂದು ಒಕೇಶನಲ್ಲಿ ಸ್ವಲ್ಪ ಕುಡಿತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಅಡಿಕ್ಷನ್ ಅಂತ ನಾವು ಹೇಳಲ್ಲ.

0: ಕಡೆಗೆ ಇರ್ಬೇಕು ಯಾವಾಗ್ಲೂ. ಅವ್ರು ಬೇರೆ ಯಾರ ಹತ್ರ ಮಾತಾಡಬಾರ್ದು, ಬೇರೆ ಯಾರ ಹತ್ರ ಯಾರನ್ನು ಮೀಟ್ ಮಾಡಬಾರ್ದು, ಬೇರೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು. ಅವರು ಅದು ಇದಾರೆ ಅಂತ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಜಗಳಾಡೋದು, ಇಡೀ ದಿನ ಅದನ್ನ ಅವ್ರಿಗೆ ಹೇಳ್ತಾ ಇರೋದು, ಇಲ್ಲ ನೀನ್ ಬೇರೆ ಯಾರ ಹತ್ರ ಮಾತಾಡ್ತಿದ್ಯಾ, ನೀನ್ ನನಗೆ ಮೋಸ ಮಾಡ್ತಿದ್ಯಾ ಅಂತ. ಈ ತರ ನೋಡಿ ಎಷ್ಟೋ ಬ್ರೇಕಪ್ಸ್ಗಳು ಹೀಗೆ ಆಗೋದು. ಈ ತರ ಹೇರಿಕೆ ಇದೆಯಲ್ಲ ಇನ್ನೊಬ್ಬರ ಮೇಲೆ, ಅದರಿಂದಾಗಿ ಬ್ರೇಕಪ್ಗಳು ಆಗುತ್ತೆ.
1: ಈಗ ಮದುವೆ ರಿಲೇಶನ್ಶಿಪ್, ಮದುವೆ ಆದವರು ಇವ್ರ ಮಧ್ಯೆ ಟಾಕ್ಸಿಕ್ ರಿಲೇಶನ್ಶಿಪ್ ತರ ಅಡಿಕ್ಷನ್ ಅಂದ್ರೆ ಹೆಂಗಲ್ಲ ಇರುತ್ತೆ ಇದು?
0: ಇದರಲ್ಲಿ ಕೂಡ ಹಾಗೆ ನೋಡಿ, ಮದುವೆ ಆದ ಮೇಲೆ ಈಗ ಗಂಡ ಹೆಂಡತಿ ಅನ್ನುವಂಥದ್ದು ಪ್ರೀತಿಯಿಂದ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು, ಇದೆಲ್ಲದು ನಾರ್ಮಲ್. ಆದರೆ ಕೆಲವು ಸಲ ಇದು ಕೂಡ ಓವರ್ ಆಗುತ್ತೆ ಕೆಲವರಲ್ಲಿ. ಗಂಡ ಆದವನು ಬೇರೆ ಯಾರ ಹತ್ರನೂ ಮಾತಾಡಬಾರ್ದು, ಹೆಂಡತಿ ಆದವಳು ಎಲ್ಲೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬಾರ್ದು, ಯಾವ ಗಂಡಸ್ರ ಹತ್ರ ಮಾತಾಡಬಾರ್ದು, ಈ ತರ ಎಲ್ಲ ಆದಾಗ ಇದು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ವಾ. ಜೊತೆಗೆ ಇನ್ನು ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು, ಈಗ ಓಕೆ ನನ್ನ ಗಂಡ ತುಂಬ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾ ಇಲ್ಲ, ಸೊ ನಾನು ಅದನ್ನು ಹೊರಗಡೆ ಹುಡ್ಕೋದು, ಅಥವಾ ನನ್ನ ಹೆಂಡತಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಸೊ ನಾನು ಚೆನ್ನಾಗಿರೋರ ಜೊತೆಗೆ ಇದು ಮಾಡ್ಕೊಳ್ಳೋದು. ಅದು ಮಾಡಿಕೊಂಡಾಗ ಕೂಡ ಮೆಸೇಜ್ ಇಲ್ಲದೆ ಅಥವಾ ಅವ್ರ ಹತ್ರ ಮಾತಾಡ್ದೆಲ್ಲ ನನಗಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದಾಗ ಅದು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್. ಯಾವಾಗ ಅವ್ರು ಇಲ್ಲದೆ ಅಥವಾ ಅವ್ರ ಮೆಸೇಜ್ ಇಲ್ಲದೆ ಅವ್ರ ಹತ್ರ ಮಾತಾಡದೆ ನನ್ಗಿರಕ್ಕಾಗೋದಿಲ್ಲ ಅಂತ ಹೇಳಿ ಯಾರಿಗನ್ಸುತ್ತೋ ಅದು ಟಾಕ್ಸಿಕ್ ರಿಲೇಶನ್ಶಿಪ್.
1: ಇತ್ತೀಚಿನ ದಿನಗಳಲ್ಲಿ ಈ ತರ ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಅನೈತಿಕ ಸಂಬಂಧಗಳಲ್ಲಿ ಜಾಸ್ತಿ ಆತಿಪ್ಪದ್ ಮಾತ್ರ ಅಲ್ಲ, ಅದರಿಂದ ಕೊಲೆ ಪ್ರಕರಣಗಳು ಎಲ್ಲ ಹತ್ಯೆ ಪ್ರಕರಣಗಳೆಲ್ಲ ತುಂಬಾ ಜಾಸ್ತಿ ಆತಿತ್ತು ಈಗ. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ. ಯಾಕಂದ್ರೆ ಹೆಚ್ಚಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಅನೈತಿಕ ಸಂಬಂಧಗಳು ಇರ್ತಾರಲ್ಲ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಲ್ಲಿ, ಈ ಟಾಕ್ಸಿಕ್ನೆಸ್ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರಿಗೆ ಇನ್ಸೆಕ್ಯೂರ್ಡ್ ಫೀಲಿಂಗ್ ತುಂಬಾ ಇರುತ್ತೆ, ಅವಳು ಕೈ ಕೊಟ್ರೆ ಅಮ್ಮ ಕೈ ಕೊಟ್ರೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಇಬ್ರಿಗೂ ಗೊತ್ತಿದೆ ಅವರಿಬ್ರು ಒಬ್ರನ್ನೊಬ್ರು ಅಲ್ಲ ಅಂತ. ಅಂದ್ರೆ ಅವ್ರಿಗೆ ಇವರಲ್ಲ ಇವ್ರಿಗೆ ಅವರಲ್ಲ, ಈಗ ನಾವು ಏನೋ ಒಂದು ಕಾರಣಕ್ಕೆ ಒಂದಾಗಿದ್ದೇವೆ, ಬಿಟ್ಟವರೆ ಕಳ್ಕೊಂಡ್ರೆ, ಇದೊಂದು ಇನ್ಸೆಕ್ಯೂರ್ಡ್ ಫೀಲಿಂಗ್. ನೆಕ್ಸ್ಟ್ ಸ್ಟೆಪ್ ನನ್ನೊಟ್ಟಿಗೆ ಇರ್ಕ ನೀನು ಅಂತ ಡಿಮಾಂಡ್ ಮಾಡೋದು, ಆತಿಲ್ಲ ಅಂದಮೇಲೆ ಬೇರೆ ಎಂಥ ಥರದಲ್ಲಿ ಟ್ರೈ ಮಾಡೋದು, ಕೈ ಕೊಯ್ಕೊಂಬುದು, ಕುತ್ತಿಗೆ ಕೊಯ್ಕೊಂಬುದು, ಆ ಥರ ಎಲ್ಲ ಮಾಡ್ಕೊಂಬುದು, ಅದಕ್ಕೂ ಅವರು ಸೊಪ್ಪು ಹಾಕ್ಲ ಅಂದರೆ ನೆಕ್ಸ್ಟ್ ಹತ್ಯೆ ಮಾಡೋದು. ಸೊ ಇಂಥದ್ದೆಲ್ಲ ನಂಗೆ ಸಿಕ್ಕಲಲ್ಲ ಅವಳು, ಮತ್ತೆ ನಂಗೆ ಸಿಕ್ಕಿದ್ದವನು ಯಾರಿಗೂ ಸಿಕ್ಕೋಕಾಗ, ಈ ಥರದೊಂದು ಮೆಂಟಾಲಿಟಿ. ಸೊ ಇದೆಲ್ಲ ಟಾಕ್ಸಿಕ್ ಎಂಬುದು ನೀವು.
0: ಹೌದು, ಈಗ ನೋಡಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಅಲ್ಲಿ ಭಾವನಾತ್ಮಕ ಸ್ಥಿರತೆ ಇರುತ್ತೆ, ಇಮೋಷನಲ್ ಸ್ಟೆಬಿಲಿಟಿ ಅದು ಇರುತ್ತೆ. ಈ ಟಾಕ್ಸಿಕ್ ರಿಲೇಶನ್ಶಿಪ್ಗಳಲ್ಲಿ ಅದು ಇರೋದಿಲ್ಲ. ಅದ್ರ ಜೊತೆಗೆ ಸ್ವಾತಂತ್ರ್ಯ, ಫ್ರೀಡಮ್ ಮತ್ತೆ ರೆಸ್ಪೆಕ್ಟ್ ಇವೆಲ್ಲದೂ ಕೂಡ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಅವರು ಓಕೆ ನನ್ನ ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಲಿಲ್ಲ, ಅಥವಾ ನನ್ನ ಮೆಸೇಜ್ಗೆ ಕೂಡಲೇ ರಿಪ್ಲೈ ಬರಲಿಲ್ಲ ಅಂದ ತಕ್ಷಣ ನಾನು ಆ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು, ಓ ಮೋಸ್ಟ್ಲಿ ಬಿಸಿ ಇರ್ಬೋದು, ಮೋಸ್ಟ್ಲಿ ನಂದು ನೋಡಿಲ್ಲದೆ ಇರ್ಬೋದು, ಅಥವಾ ಇನ್ನೇನೋ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಮಾಡ್ತಾರೆ ನೋಡಿದ ತಕ್ಷಣ ಮಾಡ್ತಾರೆ, ನನ್ನನ್ನೇನು ಕಡೆಗಣಿಸ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಒಳ್ಳೆ ರಿಲೇಷನ್ಶಿಪ್. ಬಟ್ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ನೀವು ಹೇಳಿದ ಒಂದು ಉದಾಹರಣೆಯಲ್ಲಿ ನೋಡಿ, ಅವರಿಬ್ರು ತಮ್ಮ ಪಾರ್ಟ್ನರ್ಸ್ಗೆ ಮೋಸ ಮಾಡಿ ಈ ರಿಲೇಶನ್ಶಿಪ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಒಂದು ನಾವು ತಿಳ್ಕೊಳ್ಬೇಕು, ನನಗೆ ಇವಳು ಮದುವೆ ಆದ ಗಂಡನಿಗೆ ಮೋಸ ಮಾಡಿ ನನ್ನ ಜೊತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಇವಳು ಟ್ರಸ್ಟ್ ವರ್ತಿ ಅಲ್ಲ. ಸೊ ಇವಳು ನನ್ನನ್ನು ಎನಿ ಟೈಮ್ ಬಿಟ್ಟು ಹೋಗ್ಬೋದು, ನನಗಿಂತ ಚೆನ್ನಾಗಿರೋನು, ನನಗಿಂತ ಶ್ರೀಮಂತ ಸಿಕ್ಕಿದ್ರೆ ಇವಳು ನನ್ನನ್ನು ಬಿಟ್ಟು ಹೋಗ್ತಾಳೆ. ಇದು
1: ಆ ಹೊತ್ತಲ್ಲಿ ಅವ್ರಿಗೆ ಅದು ಅನ್ಸೋದಿಲ್ಲ
0: ಇರುತ್ತೆ. ಅದು ಆ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ ಇರುತ್ತೆ ಅಲ್ವಾ, ಅಟ್ರಾಕ್ಷನ್ ಅಲ್ಲಿ ಅದೆಲ್ಲ ಗೊತ್ತಾಗೋದಿಲ್ಲ ಫಸ್ಟಿಗೆ. ಆದ್ರೆ ಯಾವಾಗ ಒಂದು ಸ್ವಲ್ಪ ಸಮಯ ಹೋಗುತ್ತೆ ಆವಾಗ ಮೆದುಳು ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ, ಓ ಇವಳು ಗಂಡನಿಗೆ ಮೋಸ ಮಾಡಿ ಬಂದಿದ್ದಾಳೆ, ಅಥವಾ ಇವನ್ ಹೆಂಡತಿಗೆ ಕೈ ಕೊಟ್ಟಿದ್ದಾನೆ, ಇವನ್ ನನ್ ಕೈ ಕೊಡದೆ ಇರ್ತಾನ, ಆ ತರ ಒಂದು ಯೋಚನೆ ಬಂದಾಗ ಅಲ್ಲಿ ಇನ್ಸೆಕ್ಯೂರಿಟಿ ಶುರು ಆಗುತ್ತೆ. ಇವನ್ ನನ್ನನ್ನು ಬಿಡ್ಬಹುದು, ಈ ಹೆಂಡತಿಗೆ ಮೋಸ ಮಾಡಿದಾನಂತೆ, ಇವನ್ ನಾನೇನು ಇವನ್ ಹೆಂಡತಿ ಅಲ್ಲ, ನಂದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ, ಇದು. ಸೊ ಇದು ಯಾವಾಗ ಬೇಕಾದ್ರೆ ಚೇಂಜ್ ಆಗ್ಬೋದು. ಆ ಇನ್ಸೆಕ್ಯೂರಿಟಿ ಮತ್ತೆ ಇನ್ಸೆಕ್ಯೂರಿಟಿಗಿಂತನೂ ಈ ಡೌಟ್, ಅಪನಂಬಿಕೆ ಅನ್ನುವಂಥದ್ದಿದೆಯಲ್ಲ ಅದು ಇರುತ್ತೆ ಅಲ್ಲಿ 100%. ಅವರಿಬ್ರು ಅವರು ಟ್ರಸ್ಟ್ ವರ್ತಿಗಳೇ ಅಲ್ಲ ಅಂತ ಇಬ್ಬರಿಗೂ ಗೊತ್ತಿರುತ್ತೆ ಅಲ್ಲ, ಮೋಸಗಾರ್ರೆ ಅವರು. ಹಾಗಿರೋವಾಗ ಇದು ಯಾವಾಗಲೂ ನನ್ನ ಜೊತೆಗೆ ಇದು ವರ್ಕೌಟ್ ಆಗಲ್ಲ, ಯಾಕಂದ್ರೆ ಇವನು ಎಷ್ಟು ದಿನ ಇರ್ತಾನೋ ನನ್ನ ಜೊತೆಗೆ ನನಗೆ ಗೊತ್ತಿಲ್ಲ, ಅಥವಾ ಇವಳು ನನ್ನ ಜೊತೆಗೆ ಎಷ್ಟು ದಿನ ಇರ್ತಾಳೋ ನನಗೆ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಇನ್ಸೆಕ್ಯೂರಿಟಿ ಅಥವಾ ಈ ಏನು ಟ್ರಸ್ಟ್ ಇಶ್ಯೂಸಿಂದಾಗಿ ಅವ್ರು ಯಾರ ಹತ್ರ ಮಾತಾಡಿದ್ರು, ನಿಜವಾಗ್ಲೂ ಅಂತಹ ರಿಲೇಷನ್ಶಿಪ್ ಇಲ್ಲದೇ ಮಾತಾಡ್ತಿದ್ರು, ಇವ್ರಿಗೊಂದು ಡೌಟ್ ಇದ್ದೇ ಇರುತ್ತೆ ಯಾವಾಗಲೂ ಅದು ಮನಸ್ಸಲ್ಲಿ, ಓ ಮಾತಾಡ್ತಿದ್ದಾಳೋ ಏನೋ, ಒಂಚೂರು ಕಾಲ್ ಮಾಡೋವಾಗ ಬಿಸಿ ಬಂತು ಅಂತ ಹೇಳಿ ಆದರೆ ಇನ್ಯಾರ ಹತ್ರನೋ ಮಾತಾಡ್ತಿದ್ದಾಳೆ, ನನ್ನ ಥರನೇ ಇನ್ಯಾರೋ ಸಿಕ್ಕಿದ್ದಾನೆ, ಅದು ಬೇಕಾದ್ರೆ ಅವ್ರ ಮನೆಯವ್ರ ಹತ್ರನೇ ಆಗಿರ್ಬೋದು, ತಂದೆ ತಾಯಿಗಳ ಹತ್ರ ಮಾತಾಡ್ತಿರ್ಬೋದು, ಅದು ಅವರು ಯೋಚನೆ ಮಾಡೋದಿಲ್ಲ. ಅಂದ್ರೆ ಯಾವಾಗ ಏನ್ ಹೇಳ್ತಾರೆ, ನಾವು ಎಣಿಸಿದ ಹಾಗೆ

0: ಆಗೋದಿಲ್ಲವ, ಆವಾಗ ಈ ಇನ್ಸೆಕ್ಯೂರಿಟಿ ಅಥವಾ ಈ ಟ್ರಸ್ಟ್ ಇಶ್ಯೂಸ್ ಇದೆಲ್ಲದರಿಂದಾಗಿ ಅವರಲ್ಲಿ ಮತ್ತೆ ಈ ಲಾಸ್ಟಿಗೆ ಏನು ಅಸಹನೆ. ನಮ್ಮ ಅಸಹನೆ ತುಂಬಾ ಜಾಸ್ತಿ ಆದಾಗ ಏನ್ ಮಾಡ್ತೀವಿ ನಾವು, ಇಲ್ಲ ನನಗ್ ಸಿಗದೆ ಇದ್ದದ್ದು ಬೇರೆ ಯಾರಿಗೂ ಸಿಗಬಾರ್ದು ಅಷ್ಟೇ, ಬೇರೆ ಅವರಿಗೆ ಬೇರೆ ಏನು ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಲೀಗಲ್ ಆಕ್ಷನ್ ತಗೊಳ್ಳೋ ಹಾಗೂ ಇಲ್ವಲ್ಲ, ಇದು ರಿಲೇಶನ್ಶಿಪ್ ಇಲ್ಲೀಗಲ್ ಆಗಿರುತ್ತೆ ನೋಡಿ. ಕೊಲೆಗಳೆಲ್ಲ ಆಗೋದೆಲ್ಲ ಈ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ಗಳಲ್ಲೇ
1: ಹೆಚ್ಚಾಗಿ
0: ಯಾಕೆಂದ್ರೆ ಅವ್ರಿಗೆ ಅನ್ಸುತ್ತೆ ಇದು ಇದನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ, ಸೊ ಇದನ್ನ ಮುಗಿಸೋದೇ ಬೆಸ್ಟ್ ಅಂತ.
1: ಹೆಚ್ಚಾಗಿ ಈಗ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಲ್ಲೂ ಈಚೆದ್ ಕೊಲೆ ಆಗೋದು ಇದೆ.
0: ಹೌದು,
1: ಅಂದ್ರೆ ಅವ್ರ ಗಂಡಂದ ಹೆಣ್ಣಿಗೋಸ್ಕರ ಕೊಲೆ ಮಾಡೋದು ಅವ್ರು ಸೇರ್ಕೊಂಡು, ಬಟ್ ಅದು ಟಾಕ್ಸಿಕ್ ಅಲ್ಲ, ಅದು ಅವರು ದಾರಿ ಕ್ಲಿಯರ್
0: ಮಾಡ್ಕೊಳ್ಳೋದು. ಆ ಟಾಕ್ಸಿಕ್ ರಿಲೇಶನ್ಶಿಪ್ಗೋಸ್ಕರ ಈ ರಿಲೇಶನ್ಶಿಪ್ ಅನ್ನ, ಬಟ್ ಅದು ಕೂಡ ನೋಡಿ ಹೆಚ್ಚಿನವರು ಸಿಕ್ಕೊಂಡ್ ಬೀಳ್ತಾರೆ ಅಲ್ವಾ. ಸಿಕ್ಕೊಂಡ್ ಬೀಳ್ತಾರೆ ಅಂತ ಗೊತ್ತಿದ್ರು ಕೂಡ ಅದ್ ಯಾಕೆ ಮಾಡ್ತಾರೆ ನನ್ಗೆ ತುಂಬಾ ಆಶ್ಚರ್ಯ ಆಗುದು. ಅದೇ ಈ ತರ ಸಿಕ್ಕೊಂಡ್ ಬೀಳ್ತಾರೆ ಅಂತೇಳಿ ಎಷ್ಟೋ ಕೇಸ್ಗಳೀಗ ಸಿಕ್ಕೊಂಡ್ ಬಿದ್ದಿರ್ತಾರೆ ಅಂತದ್ರಲ್ಲೂ, ಮತ್ತು ಇಂಥ ಕೇಸ್ಗಳು ತುಂಬಾ ಬರುತ್ತೆ. ಬದ್ಕೊಳ್ಳಿ ನಾವೆಲ್ಲೋ ನಾವು ಬೇರೆ ನಾವು ಬದ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ ಅವರು. ನನ್ನ ದಾರಿ ಸುಗಮ ಆಗಬೇಕು ಅಷ್ಟೇ. ಇನ್ನು ಹೆಚ್ಚು ಈ ತರ ಆಗೋದೆಲ್ಲ, ಈ ತರ ಕೊಲೆಗಳೆಲ್ಲ ಆಗೋದು ಆಸ್ತಿಗೋಸ್ಕರ, ಹಣಕ್ಕೋಸ್ಕರ. ಅವನನ್ನ ಅಲ್ಲಿ ದಾರಿಯಿಂದ ರಿಮೂವ್ ಮಾಡಿದ್ರೆ ಅವನ ಆಸ್ತಿ ನನಗೆ ಸಿಗತ್ತೆ, ಇಲ್ಲಾಂದ್ರೆ ನಾನು ಡಿವೋರ್ಸ್ ಮಾಡಿದ್ರೆ ನನಗೆ ಆಸ್ತಿ ಅರ್ಧ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು, ಏನಾದ್ರೂ ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದೆಲ್ಲದಕ್ಕಿಂತ ಅವನನ್ನು ಮುಗಿಸಿಬಿಟ್ರೆ ಅಥವಾ ಅವಳನ್ನು ಮುಗಿಸಿಬಿಟ್ರೆ ರಗಳೆ ಇಲ್ಲ ಅಂತ ಹೇಳಿ. ಅಂದ್ರೆ ಈ ತರ ಯಾವಾಗ ಟಾಕ್ಸಿಕ್ ರಿಲೇಶನ್ಶಿಪ್ ಇರುತ್ತೋ ಮನುಷ್ಯನಿಗೆ, ಅವನ ಯೋಚನೆ ಮಾಡುವಂತಹ ಒಂದು ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ ಸಮಯದಲ್ಲಿ ಅವರು ರೇಷನಲ್ ಥಿಂಕಿಂಗ್ ಮಾಡೋದೇ ಇಲ್ಲ, ಅವರಿಗೆ ಬರೋದೆಲ್ಲ ಇಂಥ ಥಾಟ್ಸ್ಗಳೇ. ಬೆಳೆದೇ ಇರೋದಂದ್ರೆ ಹೇ ಒಂದು ಏನ್ ಹೇಳ್ತಾರೆ ಇನ್ಸ್ಟಂಟ್ ಸೊಲ್ಯೂಷನ್ ಅವ್ರಿಗೆ ಬೇಕಾಗಿರೋದು. ಅದರಿಂದ ಏನು ಮತ್ತೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅದು ಅವರಿಗೆ ಯೋಚನೆ ಮಾಡುವಷ್ಟು ತಾಳ್ಮೆ ಅಷ್ಟೆಲ್ಲ ಇರೋದಿಲ್ಲ. ಮತ್ತೆ ಈ ಪ್ರೀತಿ ಮತ್ತೆ ಈ ಅಡಿಕ್ಷನ್ ಎರಡೂ ಕೂಡ ಸೇಮ್ ಅಂತ ಹೇಳಿ ಅಂದ್ಕೊಳ್ತಾರೆ ಕೆಲವರು. ಆಕ್ಚುಲಿ ಅದು ಎರಡೂ ಕೂಡ ಒಂದೇ ಅಲ್ಲ. ಅಂದ್ರೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಮತ್ತೆ ಲವ್ ಅನ್ನೋದಿದೆಯಲ್ಲ, ಅದೆರಡೂ ಕೂಡ ಸಪರೇಟ್
1: ಬೇರೆ ಬೇರೆ ಅಂತ ಹೇಳ್ತಾರೆ.
0: ಬೇರೆ ಬೇರೆ
1: ಹೆಂಗದು?
0: ಹೇಗೆಂದ್ರೆ ಪ್ರೀತಿಯಲ್ಲಿ ಏನಿರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಗೌರವ ಇರುತ್ತೆ, ಒಂದು ಇಮೋಷನಲ್ ಸ್ಟೆಬಿಲಿಟಿ ಇರುತ್ತೆ, ಅದರ ಜೊತೆಗೆ ಗ್ರೋತ್ ಇರುತ್ತೆ, ಮತ್ತೆಲ್ಲಕ್ಕಿಂತ ಜಾಸ್ತಿಯಾಗಿ ಶಾಂತಿ ಇರುತ್ತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿಯಲ್ಲಿ. ಅದೇ ಟಾಕ್ಸಿಕ್ ರಿಲೇಶನ್ಶಿಪ್ಗಳಲ್ಲಿ ಇವು ಯಾವುದು ಇರೋದಿಲ್ಲ. ಹಾಗಾಗಿ ಇವೆರಡರ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸವನ್ನ ಅವರವರೇ ಕಂಡ್ಕೊಳ್ಬೇಕು. ಯಾರ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವರನ್ನ ಅವರೇ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಬೇಕು. ನನಗೆ ಆ ವ್ಯಕ್ತಿಯ ಏನಿದ್ದಾರೆ ಅಪೋಸಿಟ್, ಅವರು ಮೆಸೇಜ್ ಬರ್ದಿದ್ರೆ ಕಾಲ್ ಬರ್ದಿದ್ರೆ ನನ್ಗೆ ಹೇಗೆ ಫೀಲ್ ಆಗುತ್ತೆ, ಅಥವಾ ನಾನು ಯಾವ ಥರ ರಿಯಾಕ್ಟ್ ಮಾಡ್ತೀನಿ ಅದಕ್ಕೆ, ಅಥವಾ ಅವ್ರು ನನಗೆ ರಿಯಾಕ್ಟ್ ಹೇಗೆ ಮಾಡ್ತಿದ್ದಾರೆ, ನಾನು ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಡೆಯಿಂದ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ನನಗೆ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನಮ್ದು ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ಹೇಳಿ ನಾವೇ ಒಂದು ಕನ್ಕ್ಲೂಷನ್ಗೆ ಬಂದು, ಒಂದು ವೇಳೆ ಹಾ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಅದನ್ನ ಬಿಗಿನಿಂಗಲ್ಲೇ ಅದನ್ನ ಸರಿ ಮಾಡ್ಕೊಳ್ಳೋದು ಅಥವಾ ಅದರಿಂದ ಹೊರಗೆ ಬರೋದು ಒಳ್ಳೇದು.
1: ಸೊ ಈಗ ಸೊಲ್ಯೂಷನ್ ಅಂತ ಕೇಂದ್ರೆ ಆ ಥರ ಟಾಕ್ಸಿಕ್ ಅಲ್ಲಿ ಇದ್ದೀವಿ ಅಂತ ನಾವು ಗೊತ್ತಾದಾಗ ಅದು ಮದುವೆ ಆಗಿಲ್ಲ ಅಂದ್ರೆ ಅಲ್ಲಿ ಬಿಟ್ಟು ಹೋಗೋ ಚಾನ್ಸಸ್ ಅವ್ರಿಗೆ ಆಪ್ಷನ್ ಇರುತ್ತಲ್ಲ.
0: ಹೌದೇ,
1: ಆ ಟಾಕ್ಸಿಕ್ ನ ಕಂಟಿನ್ಯೂ ಮಾಡೋದಕ್ಕಿಂತ, ಕಂಟಿನ್ಯೂ ಮಾಡ್ತಾ ಸಫರ್ ಆಗೋದಕ್ಕಿಂತ, ಅದು ಲಾಸ್ಟ್ಗೆ ಸುಸೈಡ್ ಮಾಡ್ಕೊಳ್ಳೋದು, ಮರ್ಡರ್ ಮಾಡೋದು, ಇಂಥದ್ದೆಲ್ಲ ಅದಕ್ಕೆ ಇಳಿಯೋದಕ್ಕಿಂತ ಆ ಹೊತ್ತಿಗೆ ಓ ಇದು ನನಗೆ ಆಗುದಲ್ಲ ಅಂತ ಹೇಳಿ ಬಿಟ್ಟುಬಿಟ್ರೆ ಒಳ್ಳೇದಲ್ವಾ?
0: ನಿಜ,
1: ಸೊಲ್ಯೂಷನ್ ಆಗ್ತದ?
0: ಹೌದು ಆಗತ್ತೆ. ಹಾಗೆ ಅಂದ್ರೆ ಯಾವುದೋ ರಿಲೇಶನ್ಶಿಪ್ ಹೇಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್. ನನ್ನ ರಿಲೇಶನ್ಶಿಪ್ ಈಗ ಯಾವುದೋ ಒಂದು ವ್ಯಕ್ತಿಯೊಂದಿಗೆ ಹೇಗಿದೆ, ನನ್ನ ರಿಲೇಶನ್ಶಿಪ್ ಚೆನ್ನಾಗಿದೆಯಾ ಅಥವಾ ಟಾಕ್ಸಿಕ್ ಆಗಿದೆಯಾ. ಟಾಕ್ಸಿಕ್ ಆಗಿದೆ ಅಂತ ಹೇಳಿ ನನಗನ್ಸಿದ್ರೆ ನನ್ನ ವರ್ತನೆ ಇರ್ಬೋದು ಅಥವಾ ಅಪೋಸಿಟ್ ವ್ಯಕ್ತಿಯ ವರ್ತನೆ ಇರ್ಬೋದು, ಎರಡನ್ನೂ ಕೂಡ ತಾಳೆ ಹಾಕಬೇಕು. ಒಂದು ವೇಳೆ ಅವ್ರು ಚೆನ್ನಾಗಿದ್ದಾರೆ ನಾನೇ ಸರಿ ಇಲ್ಲ ಅಂದ್ರೆ ನನಗೆ ಇರೋಕ್ಕಾಗ್ತಿಲ್ಲ, ನಾನು ತುಂಬ ಟಾರ್ಚರ್ ಮಾಡ್ತಿದ್ದೀನಿ ಆ ಕಡೆ ವ್ಯಕ್ತಿಯನ್ನು, ಅವರು ಕೂಡಲೇ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತೀನಿ, ಇನ್ಸೆಕ್ಯೂರಿಟಿ ಫೀಲಿಂಗ್ ನನಗಿದೆ ಅಂತ ಹೇಳಿ ಆದರೆ ಅದು ಕೂಡ ಟಾಕ್ಸಿಕೆ. ಸೊ ನಾನು ಆವಾಗ ಏನು ಮಾಡಬೇಕು, ಸೊ ಈ ರಿಲೇಶನ್ಶಿಪ್ ನನಗೆ ಒಳ್ಳೇದಲ್ಲ, ಇದರಲ್ಲಿ ನನ್ನ ಗ್ರೋತ್ ಇಲ್ಲ, ಇದರಲ್ಲಿ ನನಗೆ ಶಾಂತಿ ಇಲ್ಲ, ಸೊ ಇದರಿಂದ ನಾನು ಈಗಲೇ ದೂರ ಆಗೋದು ಒಳ್ಳೇದು. ಯಾಕಂದರೆ ಇದರಿಂದ ನನಗೆ ಮುಂದೆ ಒಳ್ಳೇದಂತೂ ಆಗಲ್ಲ, ತುಂಬ ಏನೋ ಕೆಟ್ಟದಾಗೋದಕ್ಕಿಂತ ಮುಂಚೆ ನಾನು ಎಚ್ಚೆತ್ಕೊಳ್ಳೋದು ಒಳ್ಳೇದು. ನಾನು ಇದರಿಂದ ಹಿಂದೆ ಸರಿಯೋದು ನನಗೆ ಮತ್ತೆ ಆ ಕಡೆ ವ್ಯಕ್ತಿಗೆ ಎರಡರ ಇಬ್ಬರ ಒಂದು ಹಿತದೃಷ್ಟಿಯಿಂದ ಈ ತರ ನಾನು ದೂರ ಆಗೋದೇ ಒಳ್ಳೇದು ಅಂತ ಹೇಳುವಂತಹ ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ಜೊತೆಗೆ ಇದು ಹೇಗೆ ಅಡಿಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಈಗ ಪ್ರೀತಿ ತುಂಬಾ ಪ್ರೀತಿ ತೋರಿಸ್ತಾರೆ, ಒಂದಿನ ಒಂದಿನ ಪ್ರೀತಿ ತೋರಿಸಲ್ಲ, ದೂರ ಹೊರಟೋಗ್ಬಿಡ್ತಾರೆ. ಆಮೇಲೆ ಒಂದೆರಡು ದಿನ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ತುಂಬ ಪ್ರೀತಿ ತೋರಿಸ್ತಾರೆ, ಆಮೇಲೆ ಮತ್ತೆ ನಿಲ್ಲಿಸ್ತಾರೆ ಅಂತ ಹೇಳಿ ಆದಾಗ ನಮ್ಮ ಮನಸ್ಸು ಏನು ಮಾಡುತ್ತೆ? ಆ ಪ್ರೀತಿಗೆ ಹಾತೊರಿತಾ ಇರುತ್ತೆ, ಕಾಯ್ತಾ ಇರುತ್ತೆ. ಅಂತ ಸಮಯದಲ್ಲಿ ಅವರನ್ನ ಬಿಟ್ಟಿರೋದಕ್ಕೆ ನಮ್ಗಾಗೋದಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬರುತ್ತೆ.
1: ಇಲ್ಲಿ ಇನ್ನೊಂದು ಸಿಚುವೇಶನ್ ಬರತ್ತ, ಪ್ರೀತಿ ಬರೀ ಪ್ರೀತಿ ಆಗಿದ್ರೆ ಅಷ್ಟು ಟಾಕ್ಸಿಕ್ ಆತಿಲ್ಲ, ಅದು ಫಿಸಿಕಲ್ ರಿಲೇಶನ್ಶಿಪ್ ಆದ್ರೆ ಟಾಕ್ಸಿಕ್ ಅಪ್ಪದ್ ಜಾಸ್ತಿ. ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ?
0: ಖಂಡಿತವಾಗ್ಲು, ಯಾವಾಗ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಶುರುವಾಗುತ್ತೋ ಈ ಪೊಸೆಸಿವ್ನೆಸ್ ಅಲ್ಲಿಂದ ಶುರುವಾಗುತ್ತೆ. ಓ, ಅವಳು ನನ್ನವಳು ಅಥವಾ ಅವನು ನನ್ನವನು, ಇನ್ಮೇಲೆ ಅವನು ಬೇರೆ ಯಾರನ್ನು ಮುಟ್ಟಬಾರ್ದು, ಅವಳು ಬೇರೆ ಯಾರ ಜೊತೆಗೂ ಹೋಗಬಾರ್ದು ಅನ್ನುವಂತಹ ಒಂದು ಪೊಸೆಸಿವ್ನೆಸ್ ಶುರುವಾಗೋದು ಫಿಸಿಕಲ್ ರಿಲೇಶನ್ಶಿಪ್ ನಂತರ. ಆವಾಗ ಇದು ತುಂಬಾ ಡೇಂಜರಸ್. ಮುಂದೆ ಈ ಕೊಲೆಗಳೆಲ್ಲ ಆಗೋದು ಇದರಿಂದನೇ ನೋಡಿ. ಎಲ್ಲಿಯೋ ಯಾರೋ ದೂರ ದೂರದಿಂದ ಲವ್ ಮಾಡ್ಕೊಂಡಿದ್ರು ಅಂತವ್ರು ಯಾರು ಕೊಲೆ ಮಾಡಲ್ಲ ಅಲ್ವಾ? ಕೇಳಿದಿರಾ ಯಾವತ್ತಾದ್ರೂ?
1: ಅದೇ ಮೇಡಮ್ ನಾನು ಹೇಳಕ್ಕಿದ್ದದ್ದು, ಈಗಿನ ಕಾಲದಲ್ಲಿ ಯಾರೇ ನೀನು ಚೆಲುವೆ ತರದ ಕತೆಗಳೇ ಇಲ್ಲಲ್ಲ ಅಂತ.
0: ಮೀಡಿಯಾ ಬಂದ ಮೇಲೆಲ್ಲ ಅಂತದ್ದೆಲ್ಲ ದೂರ ದೂರದ ಎಲ್ಲ ವರ್ಕ್ ಆಗೋದಿಲ್ಲ. ಈಗ ಹೇಗಿದೆ ಅಂದ್ರೆ ತುಂಬಾ ನಾವು ಕೇಳಿದೀವಿ ಅದನ್ನ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ರು, ಸಿಕ್ಕಿ ಒಂದು ವಾರದೊಳಗೆ ಮೀಟ್ ಮಾಡಿ ಆಯ್ತು, ಒಂದು ವಾರದಲ್ಲಿ ಫಿಸಿಕಲ್ ಆಗಿ ಆಯ್ತು, ಅಲ್ಲೇ ಮತ್ತೆ ಇನ್ ನೆಕ್ಸ್ಟ್ ವೀಕ್ ಅಲ್ಲಿ ದೂರ ಆಗಿನೂ ಆಯ್ತು.
1: ನಂಗೆ ಅದು ಆಶ್ಚರ್ಯ ಆಗೋದು ಏನಂತ ಕೇಳಿದ್ರೆ, ಎಲ್ಲೆಲ್ಲಿನವರು ಫೇಸ್ಬುಕ್ ಅಲ್ಲಿ ಇನ್ಸ್ಟಾ ಥ್ರೂ ಎಲ್ಲ ಕಾಂಟ್ಯಾಕ್ಟ್ ಆತ್ರ, ಮೆಸೇಜ್ ಮಾಡ್ಕಂತ್ರ, ಓಕೆ ಅವ್ರು ಅಷ್ಟು ಪಟ್ಟಂತ ಅವ್ರದ್ದು ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಆಗಿಬಿಡುತ್ತೆ, ಅವ್ರನ್ನ ಮೀಟ್ ಮಾಡೋಕೆ ಅವ್ರು ಅಲ್ಲಿಂದ ಇವ್ರು ಇಲ್ಲಿಂದ ಎಲ್ಲೆಲ್ಲ ಹೋತ್ರ, ಆದ್ರೆ ಅಷ್ಟೇ ರಪಕದ್ ಮುಗ್ದು ಹೋಯ್ಬಿಡುತ್ತೆ ದಾರುಣವಾಗಿ ಅಂತ್ಯ.
0: ಯಾಕಂದ್ರೆ ಅಲ್ಲಿ ಒಂದು ನಿಜವಾದ ಪ್ರೀತಿ ಅನ್ನೋದು ಏನು ಇರೋದಿಲ್ಲ, ಅಲ್ಲಿ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಅದಕ್ಕೆ ನಾನು ಹೇಳೋದು ನೋಡಿ, ಈ ಸಂಬಂಧಗಳಿಗೆ ಯಾರು ಈ ಹುಡುಗ ಹುಡುಗಿಯರು ಅತಿ ಸಣ್ಣ ಪ್ರಾಯದಲ್ಲಿಯೋ ಅಥವಾ ಎಲ್ಲಿಯೋ ದೂರದಲ್ಲಿದ್ದವರು ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಏನು ಇದು ಮಾಡ್ತಾರಲ್ಲ, ಅದೆಲ್ಲ ನಿಜವಾದ ಪ್ರೀತಿ ಆಗಿರೋದಿಲ್ಲ, ಅಥವಾ ಪ್ರೀತಿಯ ಆಳವಾದ ಅರ್ಥವನ್ನ ತಿಳ್ಕೊಂಡು ಆ ಸಂಬಂಧವನ್ನು ಶುರು ಮಾಡಿ ಇರೋದಿಲ್ಲ ಅವರು. ಅವ್ರು ಬರುದು ಏನಂದ್ರೆ, ಈ ಭಾವನಾತ್ಮಕ ಶೂನ್ಯತೆ ಇದೆ ಅಲ್ಲ, ಅವರ ಮನಸ್ಸಲ್ಲಿ ಒಂದು ಒಂಟಿತನ ಇದೆ, ಅದನ್ನ ನೀಗಿಸಿಕೊಳ್ಳೋದಕ್ಕೆ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿ ಶುರು ಆಗುತ್ತೆ. ಓ, ಇವ್ರು ನನ್ಗೆ ನನ್ಗೊಬ್ರು ಕೇರ್ ಮಾಡೋರ್ ಬೇಕು, ನನ್ಗೊಬ್ರು ಪ್ರೀತಿಸೋರ್ ಬೇಕು, ಸುಂದರವಾದ ಶಬ್ದಗಳನ್ನೆಲ್ಲ ಹೇಳೋರ್ ಬೇಕು ಅಲ್ವಾ? ಈ ತರದ್ರಲ್ಲಿ ಶುರು ಆಗುತ್ತೆ ಅಷ್ಟೇ. ಅದೇನು ಪ್ರೀತಿಯ ಅರ್ಥ ತಿಳ್ಕೊಂಡು ನಿಜವಾದ ಪ್ರೀತಿಯಿಂದ ಯಾವುದು ಕೂಡ ಶುರು ಆಗೋದಿಲ್ಲ. ಆದ್ರೆ ಯಾವಾಗ ಈ ತರ ಒಂದು ಕಾಂಟ್ಯಾಕ್ಟ್ ಅವರದ್ದು ಶುರು ಆಗುತ್ತೆ ನೋಡಿ, ಆವಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಅಟ್ಯಾಚ್ಮೆಂಟ್ ಅದಿದೆಲ್ಲ ಶುರು ಆಗುತ್ತೆ. ಅಭ್ಯಾಸ ಆಗುತ್ತೆ, ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತನು ಅಭ್ಯಾಸ ಆಗುತ್ತೆ. ನೀವು ನೋಡಿ, ದಿನಾ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಅಥವಾ ಎದ್ದ ತಕ್ಷಣ ವಾಕ್ ಮಾಡೋದು. ಒಂದಿನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಒಂದ್ ತಿಂಗಳು ಮಾಡಿ, ಆಮೇಲೆ ಒಂದಿನ ಮಾಡಿಲ್ಲ ಅಂದ್ರೆ ಮನಸ್ಸು ಚಡಪಡಿಸೋದಿಲ್ವ ನಿಮ್ದು? ಅಯ್ಯೋ, ನಾನು ವಾಕೇ ಮಾಡಿಲ್ಲ ಇವತ್ತು, ಅಥವಾ ನೀರೇ ಕುಡ್ದಿಲ್ಲ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ, ಅಥವಾ ಯಾವುದೇ ಒಂದು ಇದಿರ್ಬೋದು, ಒಂದು ಸ್ವಲ್ಪ ದಿವಸ ಮಾಡಿದ ತಕ್ಷಣ ಅದು ಅಭ್ಯಾಸ ಆಗಿ ಬಿಡುತ್ತೆ, ಹ್ಯಾಬಿಟ್ ಆಗುತ್ತೆ. ಅದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ. ಆ ಸಮಯದಲ್ಲಿ ಇವ್ರು ದೂರ ಆದ್ರು ಅಥವಾ ಇನ್ನೇನು ಆಯ್ತು ಅಂತ ಹೇಳಿ ಆದ್ರೆ ಅವರು ಚಡಪಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಓ, ನಾನು ದಿನಾ ಮೆಸೇಜ್ ಮಾಡ್ತಿದ್ದ, ಇವತ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಇರ್ಲಿಕ್ಕಾಗುತ್ತೆ,
1: ಚಡಪಡಿಕೆ
0: ಕಷ್ಟ, ಚಡಪಡಿಕೆ ಶುರು ಆಗುತ್ತೆ. ಆವಾಗ ಈ ಚಡಪಡಿಕೆ ಅವ್ರಂದ್ರೆ ಹೇಗೆ ಇಮೋಷನಲ್ಲಿ ಈ ತರ ಇದಾಗಿರೋರು, ಒಂಟಿತನ ಅನುಭವಿಸ್ತಾ ಇರೋರು ಈ ಸಂಬಂಧಗಳಿಗೆ ತುಂಬಾನೇ ಡಿಪೆಂಡ್ ಆಗಿರ್ತಾರೆ. ಒಂದ್ ವೇಳೆ ಅವ್ರು ಒಂದಿನ ಅದರಿಂದ ದೂರ ಆದ್ರು ಅಂತ ಹೇಳಿ ಆದ್ರೆ ಇವರದ್ದು ಫುಲ್ ಫೌಂಡೇಶನ್ ಅಲುಗಾಡ್ಲಿಕ್ಕೆ ಶುರು ಆಗುತ್ತೆ. ಆ ಸಮಯದಲ್ಲಿ ಇವರುಗಳು ಹೆಚ್ಚಿನವರು ಸೆಲ್ಫ್ ಹಾರ್ಮಿಂಗ್ ಎಲ್ಲ ಏನಿದೆ ಅಲ್ಲ, ತನಗೆ ತಾನೇ ಕೈ ಕುಯ್ಕೊಳ್ಳೋದಿರ್ಬೋದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಸುಮ್ಮನೆ ಹೆದರ್ಸೋಕ್ಕೆ ಅಂತ ಹೇಳಿ ಅವರು ಹೋಗ್ತಾರೆ. ಬಟ್ ನಿಜವಾಗ್ಲೂ ಕೆಲವರು ಸತ್ತೋಗ್ತಾರೆ. ಫಸ್ಟ್ ಏನು ಅವರು ಮಾಡ್ಕೊಳ್ಳುವ ಹಂತದಲ್ಲೇ ಹೆಚ್ಚಿನವರು ಇರೋದಿಲ್ಲ, ಹೆದರ್ಸ್ಬೇಕು ಆ ತರ ದೃಷ್ಟಿಯಿಂದ ಕೆಲವರು ಹೋಗಿರ್ತಾರೆ. ಇನ್ನು ಕೆಲವರು ಕೈ ಕುಯ್ಕೊಳ್ಳೋದು, ಗೋಡೆಗೆ ಇದು ಮಾಡೋದು, ಕೈ ಗುದ್ದೋದು, ಡೆಸ್ಕ್ ಎಲ್ಲ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಈಗ ನೋಡಿದ್ರೆ ಹುಡುಗರೆಲ್ಲ ಡೆಸ್ಕ್ಗೆ ಕೈ ಗುದ್ದೋದು ಈ ತರ ಎಲ್ಲ ಮಾಡಿದ್ದೆಲ್ಲ ಕೇಸ್ ಎಲ್ಲ ಬಂದಿದೆ. ನಾನು ಈ ತರದ್ದೆಲ್ಲ ಒಂದು ವಯಲೆನ್ಸ್ ಇದೆಲ್ಲ, ಸೆಲ್ಫ್ ಹಾರ್ಮಿಂಗ್ ಅಥವಾ ಸೆಲ್ಫ್ ವಯಲೆನ್ಸ್ ಇದೆಲ್ಲ ಇದೆಯಲ್ಲ, ಈ ಟಾಕ್ಸಿಕ್ ರಿಲೇಶನ್ಶಿಪ್ ನ ಒಂದು
1: ಮುಖ. ಅಲ್ಲ, ನಾಕೆ ಈಗ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೆಂಗೆ ಹೆರಬಪ್ಪದು, ಅದನ್ನ ಹ್ಯಾಂಡಲ್ ಮಾಡೋದು ಹೆಂಗೆ?
0: ಅದೇ
1: ಅದ್ರಂಗೆ ಇಪ್ಪಕ್ಕತ್ತ ಟಾಕ್ಸಿಕ್ ರಿಲೇಶನ್ಶಿಪ್ ಹಾಕೊಂಡ್ರೆ ಅಂತ ಸಂಬಂಧಗಳಲ್ಲಿ ಇಪ್ಪಕ್ಕಷ್ಟ.
0: ಆದ್ರೆ ಅದನ್ನ ರಿಯಲೈಸ್, ಅದಕ್ಕೆ ನಾನು ಹೇಳಿದ್ದು, ಅದನ್ನ ಮೊದಲು ಯಾರೇ ರಿಲೇಶನ್ಶಿಪ್ ಇರಲಿ ಅವ್ರ ಪ್ರೀತಿ ಅಂತಾನೆ ಅಂದ್ಕೊಂಡಿರ್ತಾರೆ. ಈಗ 100% ಪ್ರೀತಿ ಅಂತ ಅಂದ್ಕೊಂಡಿರ್ತಾರೆ, 99% ಪ್ರೀತಿನೇ ಆಗಿರೋದಿಲ್ಲ ಈಗಿಂದ ಇದಕ್ಕೆ ಹೋಲಿಸಿದಾಗ. ಸೊ ಯಾರು ಒಂದು ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಅದು ಪ್ರೈಮರಿ ಸ್ಟೂಡೆಂಟ್ಸ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಅಡಲ್ಟ್ಸ್ ಯಾರೇ ಆಗಿರ್ಲಿ, ಅವರು ರಿಲೇಶನ್ಶಿಪ್ ಅಲ್ಲಿ ಇರೋರು ತಮ್ಮನ್ನ ತಾವು ಚೆಕ್ ಮಾಡ್ಕೋಬೇಕು. ನಾನು ಅದೇ ಹೇಳಿದ್ದು, ಒಂದು ನನ್ನ ಕಡೆಯಿಂದ ನಾನು ಹೇಗಿದ್ದೀನಿ, ನಾನು ಅವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡ್ತೀನಿ, ಮೆಸೇಜ್ ಮಾಡಲಿಲ್ಲ ಅಂದರೆ ನನಗೆ ಕೂಡಲೇ ನನಗೆ ಇನ್ಸ್ಟಂಟ್ ಬೇಕು ರಿಪ್ಲೈ ಅಂತ ನಾನು ರಿಯಾಕ್ಷನ್ ನಂದಿದೆಯಾ, ಅಥವಾ ನನಗೆ ಅವ್ರು ಇಲ್ಲದೆ ಇರೋಕ್ಕಾಗಲ್ಲ, ಆಗೋದೇ ಇಲ್ಲ ನನಗೆ ನೀ ಅಂತ ನನಗನ್ನಿಸ್ತಿದ್ಯಾ, ಅಥವಾ ನನ್ನ ರಿಲೇಷನ್ಶಿಪ್ಪಲ್ಲಿ ಇರೋರು ನಾನು ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಕೂಗಾಡೋದು, ಅಥವಾ ಅಳೋದು, ಅಥವಾ ಇನ್ನೇನೋ ಒಂದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದಾರಾ, ನನ್ನ ಕಾಲ್ ಮಾಡಿಲ್ಲ, ಕಾಲ್ ರಿಸೀವ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದರೆ ಈ ಥರ ಮಾಡ್ತಿದ್ದೀರಾ, ಅಥವಾ ನಾನು ಅವ್ರನ್ನ ಬೇರೆಯವ್ರ ಹತ್ರ ಮಾತಾಡಿದಾಗ, ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ನಾನು ಅಥವಾ ನಾನು ಬೇರೆಯವ್ರ ಹತ್ರ ಮಾತಾಡಿದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ನೀನು ಯಾವುದೇ ಬೇರೆ ಹುಡುಗನ ಹತ್ರ ಮಾತಾಡಬಾರ್ದು, ನೀನು ಬೇರೆ ಯಾರ ಹತ್ರನೂ ಚಾಟ್ ಮಾಡಬಾರ್ದು, ಅಥವಾ ಕಾಲಲ್ಲಿ ಮಾತಾಡಬಾರ್ದು, ಅಥವಾ ನಾನು ಕಾಲ್ ಮಾಡಿದಾಗ ಆಚೆ ಬಿಸಿ ಬರ್ತಾ ಇತ್ತು ಅಂತ ಹೇಳಿದ ತಕ್ಷಣ ಯಾವುದೋ ಹುಡುಗಿ ಜೊತೆನೇ ಮಾತಾಡ್ತಿದ್ದಾನೆ ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಯಾವುದೋ ಹುಡುಗನ ಜೊತೆನೇ ಮಾತಾಡ್ಕೊಳ್ತಿದ್ದಾನೆ ಅಂತ ಹೇಳಿ ಅಂದ್ಕೊಳ್ಳೋದು, ಇದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಟಾಕ್ಸಿಕ್ ರಿಲೇಷನ್ಶಿಪ್. ಸೊ ಇದರಲ್ಲಿ ಗ್ರೋತ್ ಇರಲ್ಲ. ಈ ಸಂಬಂಧಗಳಲ್ಲಿ ನೋಡಿ, ಯಾವಾಗ್ಲೂ ನಾನು ಹೇಳ್ಕೊಳ್ಳೋದು, ಮಕ್ಕಳಲ್ಲಿ ಕೂಡ ಈ ಒಂದು ಸಂಬಂಧ ನಿಜವಾದ ಪ್ರೀತಿನ ಅಥವಾ ಅದೊಂದು ಬರೀ ಒಂದು ಇನ್ಫ್ಯಾಚುಯೇಷನ್ ಅಥವಾ ಅಟ್ರಾಕ್ಷನ್ ಏನು ಅಂತ ಹೇಳಿ ಕಂಡುಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿಗಳಿದೆ ಅಲ್ವಾ. ಈ ಚಾಟ್ ಮಾಡ್ತಿರ್ತಾರೆ, ಯಾವ್ದ್ರ ವಿಷಯವಾಗಿ ಚಾಟ್ ಮಾಡ್ತಿದ್ದೀರಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಸ್ಟಡೀಸ್ ಬಗ್ಗೆ, ನಾವು ಮುಂದೆ ಒಂದು ಒಳ್ಳೆಯ ಹಂತಕ್ಕೆ ಬರುವುದ್ರ ಬಗ್ಗೆ ನಮ್ಮ ಹತ್ರ ಚರ್ಚೆಗಳಾಗ್ತಾ ಇದೆಯಾ? ಸೊ ಒಳ್ಳೆ ರಿಲೇಶನ್ಶಿಪ್. ಇಲ್ಲ, ಪ್ರತಿ ದಿನ ನೀನ್ ಹಾಗೆ ಕಾಣಿಸ್ತೀಯ, ನೀನ್ ಹೀಗೆ ಕಾಣಿಸ್ತೀಯ, ನೀನ್ ಆ ಫೋಟೋ ಕಳಿಸು, ನೀನ್ ಈ ಫೋಟೋ ಕಳಿಸು, ಅಥವಾ ಇನ್ನೇನೋ ಫಿಸಿಕಲ್ ಬಗ್ಗೆನೆ ಮಾತಾಡ್ಕೊಳ್ತಾ ಇರೋದು, ಅಟ್ರಾಕ್ಷನ್ ಬಗ್ಗೆ ಅಥವಾ ಯಾವುದೋ ಒಂದು ಫಿಸಿಕಲ್ ರಿಲೇಷನ್ಶಿಪ್, ಮತ್ ಅದು ಏನೇನೋ ಇದೆ ಅಲ್ವಾ. ಈಗ ಏನು ಸೆಕ್ಸ್ಟಿಂಗ್ ಅಂತ ಹೇಳ್ತಾರೆ, ಆತರನೇ ಏನಾದ್ರೂ ಈಗ ಮಾತಾಡ್ತಾ ಇದ್ದಾರ, ಆವಾಗ ನಾವು ಅಂದ್ಕೊಳ್ಬೇಕು ಇದು ನಿಜವಾದ ಪ್ರೀತಿ ಅಲ್ಲ. ಆವಾಗ ಅವರೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಯಾವಾಗ ಈ ರಿಲೇಶನ್ಶಿಪ್ ನಂದು ಟಾಕ್ಸಿಕ್ ಆಗ್ತಾ ಇದೆ, ನಾನು ಇದರಿಂದ ಹೊರಗೆ ಬರೋದು ನನ್ನ ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದು, ಅದು ಇಮೋಷನಲ್ ಸೇಫ್ಟಿ, ಫಿಸಿಕಲ್ ಸೇಫ್ಟಿ ಎಲ್ಲ ದೃಷ್ಟಿಯಿಂದನೂ ಇದು ಒಳ್ಳೇದು. ಸೊ ನಾನು ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಸ್ಟೇಜ್ ಅಲ್ಲಿ. ನೋಡಿ, ನಾನು ನಿಮ್ಗೊಂದು ಹುಡುಗನ ಕತೆ ಹೇಳ್ತೀನಿ. ನನ್ನ ಹತ್ರ ಒಂದು ಡಿಗ್ರಿ ಒಂದು ಹುಡುಗ ಬಂದಿದ್ದ, ಅವನು ಒಳ್ಳೆ ಹುಡುಗ ಆಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಕ್ಲಾಸ್ ಎಲ್ಲ ಬಂಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ನೋಡಿದ್ರು ಕ್ಲಾಸ್ ಅಲ್ಲಿ ಇವನು ಅಬ್ಸೆಂಟ್, ಪೇರೆಂಟ್ಸ್ಗಳವರೆಗೆ ಒಂದು ಕಂಪ್ಲೇಂಟ್ ಹೋಗುತ್ತೆ. ಆಮೇಲೆ ಮನೆಯಲ್ಲಿರೋವಾಗ್ಲೂ ಇಡೀ ದಿನ ರಾತ್ರಿ ಬೆಳಗ್ಗೆವರೆಗೂ ಮೊಬೈಲ್ ಹಿಡ್ಕೊಂಡೇ ಕುತ್ಕೊಳ್ಳೋದು, ಚಾಟ್ ಮಾಡ್ತಾ ಇರೋದು, ಇನ್ನೇನೋ ಮಾಡ್ತಾ ಇರೋದು, ಆ ಥರ ಇದು ಮಾಡ್ತಿದ್ದ. ಸೊ ಇವನು ಯಾವಾಗ ಬಂಕ್ ಹಾಕಿ ಮನೆಯಲ್ಲಿ ಇಡೀ ದಿನ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ, ಆ ಸಮಯದಲ್ಲಿ ಅವ್ರ ಮನೆಯವರೆಲ್ಲ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಇವನ್ದು ಲವ್ ಫೇಲ್ಯೂರ್, ಇವನಿಗೆ ಯಾರೋ ಒಂದು ಹುಡುಗಿ ಸಿಕ್ಕಿದ್ಲು, ಅವಳು ಇವನ್ ಲೈಫನ್ನ ಹಾಳು ಮಾಡಿಬಿಟ್ಲು ಅಂತೇಳಿ. ಕ್ಲಾಸಲ್ಲಿ ಕಾಲೇಜಲ್ಲಿ ಎಲ್ಲ ಅವನಿಗೆ ಅವನ್ದು ಲವ್ ಫೇಲ್ಯೂರ್ ಆಗಿದೆ, ಅದಕ್ಕೋಸ್ಕರ ಅವನು ದೇವದಾಸ್ ಆಗಿಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ಆ ಥರ ಶುರು ಮಾಡ್ತಾರೆ. ಬಟ್ ಕೌನ್ಸಿಲಿಂಗಿಗೆ ಬಂದಾಗ ಅವನ ಹತ್ರ ಮಾತಾಡಿದ ಮೇಲೆ ಗೊತ್ತಾಗಿದೆ ಏನಂದ್ರೆ, ಅವನಿಗೆ ನಿಜವಾಗ್ಲೂ ಆ ರಿಲೇಷನ್ಶಿಪ್ಪೇ ಬೇಕಿರಲಿಲ್ಲ. ನಿಜವಾಗ್ಲೂ ಅವನಿಗೆ ಮನೇಲಿ ಹೇಗಿತ್ತಂತ ಹೇಳಿದ್ರೆ, ಮನೆಯಲ್ಲಿ ಅವನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ಯಾವಾಗ್ಲೂ ಅವನ ತಂದೆ ಅವನಿಗೆ ಅವಮಾನ ಮಾಡ್ತಾ ಇದ್ರು, ಹೋಲಿಕೆ ಮಾಡ್ತಾ ಇದ್ರು, ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇರ್ಲಿಲ್ವ. ಅವನ ಮನಸ್ಸಲ್ಲಿ ಇರೋದನ್ನ ಅವನಿಗೆ ಯಾವತ್ತೂ ಹೇಳ್ಕೊಳ್ಳೋದಕ್ಕೆ ಮನೆಯಲ್ಲಿ ಅವಕಾಶನೇ ಇರಲಿಲ್ಲ. ಹಾಗಾಗಿ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್ ಅಲ್ಲಿ ಅವನ್ ಬೆಳೆದಿರ್ತಾನೆ ಮನೆಯಲ್ಲಿ. ಅಂತ ಸಮಯದಲ್ಲಿ ಏನಾಗುತ್ತೆ, ಈ ಹುಡುಗಿ ಸಿಕ್ತಾಳೆ ಅವನಿಗೆ. ಸಿಕ್ಕದಾಗ ಅವನಿಗೆ ಏನನ್ಸುತ್ತೆ, ಓ ನನಗೂ ಒಬ್ರು ಯಾರೋ ಕೇರ್ ತೋರಿಸೋರಿದ್ದಾರೆ, ನನ್ನ ಇಂಪಾರ್ಟೆನ್ಸ್ ಕೂಡ ಓ ಯಾರಿಗೂ ಇದೆ ಅನ್ನೋದಕ್ಕೆಲ್ಲ ಶುರು ಆಗುತ್ತೆ. ಒಂದು ಇಮೋಷನಲ್ಲಿ ಏನು ಡಿಪೆಂಡೆಂಟ್, ಅದು ಲವ್ ಅಲ್ಲ, ಒಂದು ಇಮೋಷನಲ್ ಡಿಪೆಂಡೆನ್ಸಿ. ಅದ್ರಲ್ಲಿದ್ದಾಗ ಅವಳು ಅವಳಿಗೇನು ಅದು ನಿಜ ಪ್ರೀತಿ ಏನು ಆಗಿರೋದಿಲ್ಲ. ಅವಳು ಏನ್ ಮಾಡ್ತಾಳೆ, ಮಾತಾಡ ಬೇರೆಯವರು ಸಿಕ್ಕಾಗ ಆಬ್ವಿಯಸ್ಲಿ ನಿಲ್ಲಿಸ್ತಾಳೆ ಮಾತಾಡೋದನ್ನ. ಲವ್ ಅಂತ ಹೇಳಿ ಏನೋ ಇರೋದಿಲ್ಲ, ಇವನ್ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದ, ಅದು ಪ್ರೀತಿ ಅಂತ ಹೇಳಿ ಅವಳು ಯಾವಾಗ ನಿಲ್ಲಿಸ್ತಾಳೆ, ಅಥವಾ ಇವನು ಶುರು ಮಾಡಿರ್ಬೋದು ನಿನ್ನ ಮೆಸೇಜ್ ಯಾಕೆ ಮಾಡಲ್ಲ, ರಿಪ್ಲೈ ಮಾಡಲ್ಲ, ಅದು ಬೇರೆಯವ್ರ ಹತ್ರ ಮಾತಾಡಬಾರ್ದು, ಆ ಥರ ಎಲ್ಲ ಆದಾಗ ಅವಳು ಹೇಳ್ತಾಳೆ, ನಂದು ನಿನ್ನ ಬಗ್ಗೆ ನನಗೆ ಅಂಥ ಫೀಲಿಂಗ್ಸ್ ಏನೂ ಇಲ್ಲ, ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದು, ಲವ್ ಎಲ್ಲ ಏನೂ ಇಲ್ಲ ಅಂತ ಹೇಳಿ ಆದಾಗ ಇವನು ಫುಲ್ ಬ್ರೇಕ್ ಡೌನ್ ಆಗ್ತಾನೆ. ಅಂದ್ರೆ ಅಯ್ಯೋ ನಂದು ಇಡೀ ಪ್ರಪಂಚನೇ ಹೋಯ್ತು ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಸಣ್ಣದಿರುವಾಗದಿಂದ ಇವನು ಏನು ಅನುಭವಿಸಿದ್ದಾನೆ, ಮನೆಯಲ್ಲಿ ಒಂಟಿತನವನ್ನು ಅನುಭವಿಸಿದ್ದಾನೆ, ಯಾರೂ ಇವನಿಗೆ ಇಲ್ಲ ಅಂತೇಳಿ. ಆವಾಗ ಯಾರೋ ಒಬ್ರು ಸಿಕ್ಕಾಗ, ಪ್ರೀತಿ ತೋರಿಸಿದಾಗ, ಕೇರ್ ತೋರಿಸಿದಾಗ, ನಾವು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗ, ಆ ಸಂಬಂಧ ಇಲ್ಲ ಅಂತ ಹೇಳಿ ಆದಾಗ ಜೀವನವೇ ಹೋಯ್ತು, ಜೀವನ ಮುಗ್ದೇ ಹೋಯ್ತು ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾರೆ.
1: ಅಬ್ಬ, ಟಾಕ್ಸಿಕ್ ರಿಲೇಶನ್ಶಿಪ್ಗಳು. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದು ಪ್ರಿಯ ಮನಸ್ಸೆಯಲ್ಲಿ. ಸಮಯ ಆಯ್ತು, ಈಗ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸೋ ಈ ವಿಷಯದ ಬಗ್ಗೆ ಮಾತಾಡುವ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ, ನಮ್ಮೊಟ್ಟಿಗೆ ಇಷ್ಟೊತ್ತರಿಗೆ ಮಾತಾಡಿದವರು ಸ್ವರ್ಣ ಕುಂದಾಪುರ ಅವರು, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ಧನ್ಯವಾದ.
1: ಕೇಳುಗ್ರೆ, ಪ್ರಿಯ ಮನಸ್ಸಿನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತೋ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಕೇಂತಾಯಿರಿ, ನಾವು ಮತ್ತೆ ಸಿಕ್ತೋ. ಸಿಕ್ವಕ.
2: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತ್ಯಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹುಯ್ಯೋ ಮಳೆರಾಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂಡ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ನನ್ನ ನಿನ್ನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನವ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಕೆಎಸ್ ಅಶ್ವಥ್ ಹಾಗೂ ಪಂಡ್ರಿಬಾಯ್ ಅವರ ಒಂದು ಅಮೋಘವಾದಂತಹ ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರ ಒಂದು ಚುಟುಕನ್ನ ಕಳಿಸಿದ್ದಾರೆ. ಇವತ್ತು ಕೇಳಿದಂತ ಅದ್ಭುತವಾದಂತಹ ಮಾತು, ವ್ಯಕ್ತಿಯ ಪೂಜೆ ಬೇಡ, ವಿಚಾರಗಳ ಪೂಜೆ ಮಾಡಿ. ಯಾಕೆಂದರೆ ವ್ಯಕ್ತಿ ಅಳಿದು ಹೋಗುತ್ತಾ ವಿಚಾರಗಳು ಶಾಶ್ವತವಾಗಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆ.